ಆಕಾಶವಾಣಿ ಇಂಫಾಲ್ ಗಸಿ ನಿಂಗ್ಥೌಕಾವ ನುಮೇದ್ ಜುನ್ಗಿ ತಾಂಗ್ ನಿಪ್ಪಾನ್ ಕ್ರಿಸ್ತಗಿ ಚಹಿ ಲಿಸಿಂಗ ನಿ ಕುಂತರು ಇಂಗಾಗಿ ಕುಲುಮ್ದೊಯ್ ನಿಪಾನ್ ಬಾ ಸಕಾಬ್ದ ಲಿಸಿಂಗ ಮಗ ಚಮಾಪನ್ ನಿಫು ನಿಪಾನ್ ಹೌಜೆಗಾಯು ಕಿ ಪುಂಗ್ ಮಂಗ ಮಖಾಯ್ ತಾಕಿವಗ ಲೊಯ್ನನ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೇನೆಲ್ಗೆ ಅಹಾನ್ಬ ಥೌರಂ ಪರೇಂಗ್ ಸಂದೋಪ ಹೌಜರಿ ಸಂದೋಕ್ಚರಿಬ ಮೀಡಿಯಂ ವೆಬ್ ಮೀಟರ್ ಚಹುಮ್ ನಿಫು ದಾಸ್ಮಿಕ ಮಾ ಕಿಲೋಹ ಚನಿಪಾಲ್ ಮರಿಫು ನಿಥೋಯ್ ಥೌರಂ ತಾವಿರಿಬ ಸಿಂಗ್ಬು ಅಹಾನ್ಬದ ನಿಂಥೌಜಂ ಲೆಂಬಿಸ್ನಾನ ತರಾಮ್ನ ಉಕ್ಚಬಗ ಲೊಯ್ನನ ಖುರುಮ್ಜರಿ.

0: yaipa yumbal gi thorum ta biri besimbu taram nok cheri khurum cheri ngasi gi yaipa yumbal gi thorum da tham cheri brain tumor amadi masi gi laying hariba hiram sigi matang da hauji hauji kripa dasni advanced hospital amadi raj medi city da neurosurgeon noi na le biri ba doctor mayang lamba mamit kumar ga unaduna saba wari watai unaduna wari sana jeri bilotong bam ranjana thorum puthopi thokjom renogala Dr. Bakas Panimphal ki studio da taram nokjeri khurumjeri
1: meyam ahana da khurumjeri
0: koi miyo begi punsi da temsing na balina makhan makhan meyam amle masi ki manung da koi na brain tumor hai ba leina makhal ase masi ki matang dene koi na si khana jaga dori ba se aduna brain tumor hai ba se karamba makhal ki leina no hai ba du doctor na thorum asi ki hauduk pa oina wa hauduk oina wa phong khara dang phongduk piyo
1: brain tumor hai ga koi na mitai ron da hai ga di koi ki thop hai tare thop sida tholak pa tumor dubo koi na brain tumor hai rani ಅದಕ್ಕೆ ಟ್ಯೂಮರ್ ಹರಗದಿ ಅತೋಪಾಕ್ಸಾಂಗಿ ಅತೋ ಅತೋಪ ಕಯಾದ ಹೈತಾರೆ ಸಿದ ತೋಬ ಟ್ಯೂಮರ್ ದೌನ ಮಸೆ ಅಕೋಯಿನ ಮಖಲ್ ಕರ ಖೈದೋ ಪಿಯೈ ಅರ ಮಖಲ್ ಸಿದ ಅಕೋಯಿನ ಆಹಾರ ಮದ ಕೋಯಿ ಬಿನೈನ್ ಟ್ಯೂಮರ್ ಅದಕ್ಕೆ ಮೆಲಿಗ್ನ ಟ್ಯೂಮರ್ ಬಿನೈನ್ ಟ್ಯೂಮರ್ ಹರಗನ ಕ್ಯಾನ್ಸರ್ ನ ತಬ ಹೈತಾರೆ ಮೋಯಿಸೆ ಅಯಾ ಮನಮಕು ಮೈ ಯೋಮಗ ಜಗಾದರ ಚೌಥೋಕಬ ಅದಕ್ಕೆ ಮೆಲಿಗ್ನ ಹರಗನ ಅಕೋಯಿನ ಕ್ಯಾನ್ಸರ್ ಓಲ ಹೈತಾರೆ ಕ್ಯಾನ್ಸರ್ ಗುಂಬ ಐದಿ ಅತೋಪ ಜಗಾರ ಕ್ಯಾನ್ಸರ್ ಕ್ಯಾನ್ಸರ್ ಹೈನಬ ಅದನ್ನ ಅಕೋಯಿನ ಮೆಲಿಗ್ನ ಟ್ಯೂಮರ್ ಹೈರನೆ ಸಿಸ್ನ ಮಾಗಿ ಕ್ಲಾಸಿಫಿಕೇಶನ್ ಮಖಲ ಮಲೈರೆ ಅಮರಮ್ದನ ಅಮುಕ್ ಅತೋಪ ಕ್ಲಾಸಿಫಿಕೇಶನ್ ಆಯ್ತಾರೆ ಅಮನ ಮಾಸಿ ಅಕೈಗಿ ಬ್ರೇನ್ ಥೋಪ್ದಗಿ ಮಸಾದಿ ಹೋಗ್ಜಬ ಅದಮಾಯಿನ ಹೋಗ್ಜಬ ಟ್ಯೂಮರ್ದನ್ನ ಅಕೋಯಿನ ಪ್ರೈಮರಿ ಟ್ಯೂಮರ್ ಅಯ್ನ ಕಂಗ್ನೆ ಅದುಗ ಅತೋಪ ಅಕ್ಸಾಂಗ್ ಸಮ್ನ ಅಂದ್ರೆ ಲಂಗ್ಸ್ ಕುಂಬ ಅದಗಿ ಅಕೋಯಿ ಇಂಟೆಸ್ಟೈನ್ ಥಿರಿನ್ ಆಯ್ತಾರೆ ಸಿಗುಂಬ ಅತೋತೋಪ ಜಗಾ ಅದಗಿ ಹೋರಾಗ ಸಂದುವರಾಗ ಬ್ರೇನ್ದ ಯೋರಪದನ ಅಕೋಯಿನ ಮೆಟಾಸ್ಟೆಟಿಕ್ ಹೈಸ್ನೆ ಸಂದುವರಕ್ಪ ಸಿಮ್ ಲೈರೆ ಸಿನತಬ ಅತೋಪ ಕ್ಲಾಸಿಫಿಕೇಶನ್ ಅಮನ ಅಸಾಗಿ ಬ್ರೇನ್ ಸಿಲ್ಗಿ ಜಗಾಗಿ ಮತ್ತುಂಗಿನ ಬ್ರೇನ್ಸಿ ಅಕೋಯಿ ಕೈತಾರೆ ಮಪ್ರಾಮ್ ಅಮನ ಖಾಯ್ದೋಯೆ ಮಥಕ್ ಮಖಾಯಿನ ಸುಪ್ರಾ ಟೆಂಟೋರಿಯಲ್ ಇನ್ಫ್ರಾ ಟೆಂಟೋರಿಯಲ್ನ ಮಥಕ್ತ ಲೈರಗನ ಸುಪ್ರಾ ಟೆಂಟೋರಿಯಲ್ ಟ್ಯೂಮರ್ ಅದು ಮಖ ಲೈರಗನ ಇನ್ಫ್ರಾ ಟೆಂಟೋರಿಯಲ್ ಟ್ಯೂಮರ್ ಅದು ಲೈಬಗಿ ಮತ್ತೊಂಗಿನ ಸೈನ್ ಸಿಮ್ಟಮ್ಸ್ ಖೆನರಕನಿ ಸಿಮ ಲೈರೆ ಅದಕ್ಕೆ ಮಥಕ್ತ ಖರ ಕುಬ್ನ ಹಾರಗನ ಗಸಾಗಿ ಕುಯಿ ಥೋಪ್ಸಿಬು ಸೆಂಗಲಿಬ ಸೇಲ್ ಜೆ ಅಮಗತ ನತ್ತೆ ಸೇಲ್ ಮಯಾಮ್ ಯಾವ್ರಿ ಸೇಲ್ ಮಖಲ್ ಮಖಲ್ದುಗಿ ಮತ್ತುಂಗಿನ ಥೋಳಿ ಥೋಳಿಬ ಸೇಲ್ದುದಗಿ ಒಯ್ಕಪ ಟ್ಯೂಮರ್ದಿ ಮತ್ತುಂಗಿನ ಅಕೋಯಿನ ಮುಖಾಯ್ದೋಕ್ರೆ ಸಮ್ನ ಹಾಬದ ಕುಯಿ ಗ್ಲಯೋಮಾ ಹೈಬಸು ಲೈರೆ ಎಪೆಂಡೈಮೋಮಾ ಅದೇ ಅತೋಪ ಮಕ್ಕೂದಿ ಹೊರಗನ ಮಿನಿನ್ ಜೊಮಾ ಸ್ವಾಯ್ನ ಮಕ್ಕಳ ಮಕ್ಕಳು ತೋನ ಕೈದೋ ಪಿಯಾಯ್
0: ಜುನ್ಗಿ ತಾಂಗ್ ನಿಪಾನ್ ಸಿ ವರ್ಲ್ಡ್ ಬ್ರೇನ್ ಟ್ಯೂಮರ್ ಡಿ ಹೈನ ಅಕೋಯಿ ಪಾಂಗ್ಥೋಕ್ನರಿ ಹಾಯಿಬ ಥೋರಮ್ ಸಿ ಪಾಂಗ್ಥೋಕ್ಪಗಿ ಮರು ಒಯ್ಬ ಮರಮ್ ಸಿನ ಕರಿನೊ ಅದುಗ ಹಂದಕ್ ಸಹಿಗಿ ಒಯ್ಬ ಥಿಮ್ ಲೇರ್ಗಸು ಅದುಗಿ ಮತಾಂಗ್ದಸು ಫೋಂಗ್ದೋ ಪಿಯು
1: ಹಂದಕ್ ಸಹಿಗಿ ಥಿಮ್ ಸಿ ಮೊಯ್ನ ಎ ಕ್ಲೋಸರ್ ಲುಕ್ ಎನ ಹೈರೆ ಮಸಿಗಿ ಅಂಡರ್ಲೈಂಗ್ ಐಡಿಯಾ ದಿ ಅಕೋಯಿ ಟ್ಯೂಮರ್ ಸೆ ಟು ನ ಐಡೆಂಟಿಫೈ ತೋಬ ಅದುಗ ಮಸಿ ಎವಾಲುವೇಟ್ ತೋಬ ಹೈತಾರೆನೆ ಸ್ಕ್ಯಾನಿಂಗ್ ತೋಗ್ದನ ಸಿ ಕರಿಗಿ ನೊ ಹೈರೆಗದಿ ಅಕೋಯಿ ಅತೋಪ ಇನ ಕೆಂದ ಹಾಜಿದೋಯಿಸೆ ಅತೋಪ ಪಾರ್ಟ್ ಕೆಂಸರ್ ತೋಬಗ ಕೋಕ್ತ ಥೋಪ್ತ ತೋಬಸಿ ಕರಿ ಕೆನೆ ಹೇತಮ್ದ ಅಕೋಯಿನ ಟ್ಯೂಮರ್ ದ ಮರಮ ಹೋರಗ ಐದರ್ ಬಿನೈನ್ ಹೋಬಿ ಆಯ್ ನಟಕನ ಮೆಲಿಗ್ನೆಂಟ್ ಹೋಬಿ ಆಯ್ ಮಸಿನ ಬ್ರೇನ್ ನಮಸಲ್ ಅಕಾಂತ ಬ್ರೇನ್ ದಗೆ ಫಂಕ್ಷನ್ ಹಂದ ಮತಮ್ದ ಮೀದು ಚತ್ಪ ಗಮ್ದಬ ಗ್ಯಾನ್ ತಾದಬ ಸುಮೈನ ತೋರಗದಿ ಇಮು ಮನುಂಗ್ದ ಬರ್ದನ್ ನಮ ಹೋಯ್ ಅದಿ ಹೈ ಅಕೋಯಿನ ಟ್ಯೂಮರ್ ದ ಖಾಂಗೆ ಲೊಕ್ಥೋಯ್ ಯಾಮ್ ಚಾವರ ಕಾಂತ ಅನಾವದನ ಕೋಮಾ ಲೈಕಂದ ಅಕೋಯಿನ ಆಪರೇಷನ್ ತೋರಗ ಲೊಕ್ಥೋಪ ಹೈತಾರೆನೆಕೋ ಮದದ ಫಗಲಕ್ಪಗಿ ಚಾಂಗ್ಜಿಗ ಖರ ಗಲ್ಲಿಂಗೈ ಖರ ಪಿಂಗೈ ಬ್ರೇನ್ ದ ಯಾಮ್ ಕಂದ ಪ್ರೆಷರ್ ಲೇತಿಂಗ್ ದ ಲೊಕ್ಥೋಪಸಿಗ ಖರ ದುಮ್ ಖೇನನೆ ಅದು ಅನಾವದನ ಅಕೋಯಿನ ಆಪರೇಷನ್ ತೋರೆ ಲೊಕ್ಥೋಕ್ರೆ ಖೋರ್ಕ್ರೆ ಅದಿ ಕೆನೋ ಟ್ಯೂಮರ್ದ ಲೈತ್ರೆ ಹೈರಗಸು ಕೈ ಅನಾವದನ ಕೋಮಾದ ಸುಮ್ ಲೈರಗದಿ ಫಮುಂಗ್ದ ಸುಮ್ ತಾ ಲೈರಗದಿ ಮಾಬು ಸೆನಬ ಅದೇ ಮಾಗಿ ಬೇಸಿಕ್ ನೀಡ್ ಹೈದಿ ಮಾಗಿ ಮಸಾ ಮತೋಂದ ಇರುಜಬ ಮೈಥಜಬ ಟೊಯ್ಲೆಟ್ ಚಂಗ್ಬದು ಗಮ್ದ್ರಗದಿ ಮದು ಫಮುಂಗ್ದ ಲೋಯ್ನ ತೋರನೆ ಅದನ್ನ ಮೀ ಅದು ಚೆನ್ನರನಿ ಅದು ಮಥಕ್ತ ಗಸಾಯಿಗೆ ಮಾಬು ಸೆನಬ ಫೈನಾನ್ಸಿಯಲ್ ಬರ್ಡನ್ ಸು ಲೈರನಿ ಮೀ ಚೆನ್ನಬದ ನತ್ತನ ಸಿ ಮಯಾಮ್ಸ ಲೈಬನೆ ನಗಸಾಯಿ ಇಮುಂಗ್ದ ಲೈಹೋಗದವ ಮೈ ಫೈನಾನ್ಸಿಯಲ್ ಅದರಿಗೆ ಮೀ ವಾಟ್ಪ ಲೈಬ ಲೈತಬಸಿ ಮಯಾಮ್ಸಿ ಯೇಂಗಗ ಅದನ್ನ ಮರಮ ಒಯ್ದನನೆ ಹಂದಕ್ಕಿ ಕೆನೋಜಿ ಅಕುಯಿ ಥಿಮ್ಸೆ ಕ್ಲೋಸರ್ ಲುಕ್ ಅಂತ ತೋರಗ ಖರ ತುನ ಐಡೆಂಟಿಫೈ ತೋರಗ ಮ್ಯಾನೇಜ್ಮೆಂಟ್ ಅಮಸುಂಗ ಸಾಯಿ ಇಮುಂಗ್ ಮನುಂಗಿ ಫೈನಾನ್ಸಿಯಲ್ ಲಾಕದವ ಇಶ್ಯೂಸ್ ಮಯಾಮ್ದದಗಿ ಖರ ಹೇಳಿಸು ಆಗ್ತೋಪ ಗಮಗದಿ ಮಸಿ ಸಮಾಜ್ಗೆ ಕಾಣಬ ಒಯ್ನಿ ಹಾವಿಗೆ ಕೆನೋದನೆ ಐಡಿಯಾದನೆ
0: ಅದಕ್ಕೆ ಡಾಕ್ಟರ್ ಖಂಜನಿಂಗ್ಬಸೆ ಟ್ಯೂಮರ್ ಕುದಿಮಸೆ ಅದು ಕುಯಿಗಿ ಕ್ಯಾನ್ಸರ್ ಫಾರ್ಮ್ ತೊರಕ್ಪ ಯಾವಗೆ ಒಯ್ಥೋಕ್ಪ ಲೈಬ್ರ ಅದು ಖಂಜನಿಂಗೆ ಹಾಯ್ಬದಿ ಬ್ರೇನ್ ಟ್ಯೂಮರ್ ಕುದಿಮಸೆ ಕ್ಯಾನ್ಸರ್ ಒರಕ್ಪ ಯಾವ್ರ ಆಸಿನಿ
1: ಸರ್ ಇನ್ನು ಅಹಮದ ಕ್ಲಾಸಿಫೈ ತೋ ಮತಮ್ದ ಕೈದೋಣ ಮತಮ್ದ ಬಿನೈನ್ ಟ್ಯೂಮರ್ ಹೇಗ ಮೆಲಿಗ್ನೆಂಟ್ ಟ್ಯೂಮರ್ ಅಯ್ನ ಹಾರಿದೋ ಬಿನೈನ್ ಸಿನ ಕ್ಯಾನ್ಸರ್ ಓನ್ದಬ ಮಫಮ್ ಜರಲ್ಲಿ ಚೊಕ್ಕಜಬ ಅದು ಮೆಲಿಗ್ನೆಂಟ್ ಹಾಯ್ಸಿನ ಕ್ಯಾನ್ಸರ್ ಸಿನೇವ ಸಿದ ಅದು ಕನ್ನ ಒಯ್ಬಿ ಆಯ್ ಮರಮ್ದೆ ಮೆಲಿಗ್ನೆಂಟ್ ಟ್ಯೂಮರ್ ಒಯ್ರಗದಿ ಸಮಯ ಅಕೋಯಿನ ಗ್ಲಯೋ ಬ್ಲಾಸ್ಟೋ ಮಾಗಾಯಿಸಿದ ಅಮ್ ಸಾಥಿವ ಅಕೋಯಿ ಬ್ರೇನ್ಗೆ ಸೈ ಕ್ಯಾನ್ಸರ್ನೆ ಹೈತಾರೆ ಮೆದುಳು ಬ್ಲಾಸ್ಟೋ ಮಾಗಿನ ಲೈರಿ ಅದಮ್ ಸಿ ಅದು ಒಯ್ಬಿ ಆಯ್ ಹಾಯ್ದಿ ಕ್ಯಾನ್ಸರ್ ಓನ್ಬ ಟ್ಯೂಮರ್ಸ್ ಲೈ ಓನ್ದಬ ಟ್ಯೂಮರ್ಸ್ ಲೈ ಹೈತಾರೆ ಮೊಯ್ ಮೈ ಮಖಲ್ದುದ
0: ꯍꯣꯏ ꯑꯗꯨꯒ ꯗꯣꯛꯇꯔ ꯃꯈꯥ ꯇꯥꯅ ꯑꯩꯈꯣꯏꯒꯤ ꯂꯥꯏꯅꯥ ꯂꯥꯏꯑꯣꯡꯁꯦ ꯀꯃꯥꯏꯅ ꯂꯥꯛꯑꯒꯗꯤ ꯑꯩꯈꯣꯏꯅ ꯕ꯭ꯔꯦꯟ ꯇ꯭ꯌꯨꯃꯔ ꯑꯣꯏꯔꯝꯕ ꯌꯥꯔꯦ ꯍꯥꯏꯅ ꯑꯩꯈꯣꯏ ꯆꯤꯡꯅꯖꯒꯗꯒꯦ ꯏꯁꯥꯅ ꯈꯪꯖꯕ ꯌꯥꯕ ꯑꯗꯨꯒꯨꯝꯕ ꯃꯑꯣꯡ ꯃꯇꯧ ꯂꯩꯔꯒꯁꯨ ꯑꯗꯨꯁꯨ ꯈꯤꯇꯪ ꯐꯣꯡꯗꯣꯛꯄꯤꯔꯝꯃꯨ.
1: ꯁꯤꯒꯤ ꯃꯇꯥꯡꯁꯤꯗ ꯑꯇꯣꯞꯄ ꯍꯛꯆꯥꯡꯒꯤ ꯄꯥꯔꯠ ꯑꯇꯣꯞꯄ ꯇ꯭ꯌꯨꯃꯔꯒ ꯕ꯭ꯔꯦꯟꯗ ꯇꯧꯕ ꯇ꯭ꯌꯨꯃꯔꯒ ꯃꯁꯤ ꯈꯔ ꯈꯦꯠꯅꯕ ꯌꯥꯏ, ꯃꯔꯝꯗꯤ ꯀꯔꯤꯅꯣ ꯍꯥꯏꯔꯒꯗꯤ ꯕ꯭ꯔꯦꯟꯁꯤꯅ ꯍꯛꯆꯥꯡ ꯄꯨꯝꯕ ꯀꯟꯇ꯭ꯔꯣꯜ ꯇꯧꯏ, ꯑꯩꯈꯣꯏꯅ ꯐꯥꯎꯔꯤꯕ, ꯎꯔꯤꯕ, ꯆꯤꯛꯄ, ꯁꯥꯕ, ꯅꯥꯕ, ꯑꯗꯩ ꯑꯩꯈꯣꯏꯅ ꯂꯦꯡ ꯑꯣꯠꯂꯤꯕ ꯃꯌꯥꯝꯁꯦ ꯂꯣꯏꯅ ꯀꯟꯇ꯭ꯔꯣꯜ ꯇꯧꯏ, ꯑꯩꯈꯣꯏꯅ ꯋꯥꯈꯜ ꯈꯟꯕꯒꯤ ꯃꯑꯣꯡ, ꯁꯤ ꯃꯌꯥꯝꯗꯣ ꯀꯟꯇ꯭ꯔꯣꯜ ꯇꯧꯕꯅꯤꯅ ꯉꯁꯥꯏꯒꯤ ꯕ꯭ꯔꯦꯟꯗ ꯇ꯭ꯌꯨꯃꯔ ꯇꯧꯕ ꯃꯇꯝꯗ ꯂꯥꯏꯅꯥ ꯂꯥꯏꯑꯣꯡꯁꯦ ꯌꯥꯝ ꯍꯥꯏ ꯇꯥꯔꯦ ꯑꯃꯈꯛꯇ ꯅꯠꯇꯕ ꯃꯈꯜ ꯊꯣꯛꯅ ꯄꯤꯊꯣꯔꯛꯄ ꯌꯥꯏ, ꯍꯧꯔꯛꯄ ꯌꯥꯏ. ꯁꯝꯅ ꯍꯥꯏꯔꯕꯗ ꯑꯩ ꯀꯣꯛ ꯆꯤꯛꯄꯗꯤ ꯍꯧꯖꯒꯦ, ꯑꯗꯨ ꯃꯌꯥꯝ ꯄꯥꯈꯠꯄꯤꯒꯅꯣ, ꯀꯣꯛ ꯍꯦꯛ ꯆꯤꯛꯑꯒꯗꯤ ꯕ꯭ꯔꯦꯟ ꯇ꯭ꯌꯨꯃꯔ ꯂꯩꯔꯝꯅꯤ ꯍꯥꯏꯕꯗꯤ ꯅꯠꯇꯦ. ꯃꯤ 1,000 ꯑꯩ ꯀꯣꯛ ꯆꯤꯛꯑꯦꯅ ꯑꯩꯅ ꯑꯦꯝ ꯑꯥꯔ ꯑꯥꯏ ꯅꯠꯇ꯭ꯔꯒ ꯁꯤ ꯇꯤ ꯁ꯭ꯀꯦꯟ ꯇꯧꯕ ꯃꯇꯝꯗ ꯃꯤ 7ꯈꯛ ꯕ꯭ꯔꯦꯟ ꯇ꯭ꯌꯨꯃꯔ ꯂꯩꯔꯝꯕ ꯌꯥꯏ, ꯑꯗꯨꯅ ꯃꯌꯥꯝ ꯄꯥꯈꯠꯄꯤꯒꯅꯣ, ꯏꯁ ꯖꯁ 0.7% ꯈꯛꯇꯅꯤ. ꯑꯗꯨꯗ ꯉꯁꯥꯏꯒꯤ ꯑꯩꯈꯣꯏꯒꯤ ꯕ꯭ꯔꯦꯟ ꯇ꯭ꯌꯨꯃꯔ ꯂꯩꯔꯀꯥꯟꯗ ꯀꯣꯛ ꯆꯤꯛꯄꯁꯦ ꯌꯥꯝ ꯁ꯭ꯄꯦꯁꯤꯐꯤꯛ ꯑꯣꯏꯅ ꯃꯈꯟ ꯑꯃꯗ ꯆꯤꯛꯄ ꯅꯠꯇꯕ, ꯄꯨꯔꯥ ꯁꯟꯗꯣꯛꯅ ꯆꯤꯛꯄꯗꯧꯅ ꯌꯥꯝ ꯗꯜ ꯑꯣꯏꯕ ꯍꯥꯏ ꯇꯥꯔꯦ. ꯑꯗꯨꯒ ꯀꯩꯒꯤ ꯗꯤꯁꯀ꯭ꯔꯤꯞꯁꯟꯒꯤ ꯃꯇꯨꯡ ꯏꯟꯅ ꯑꯌꯨꯛ ꯉꯟꯇꯥ ꯁꯤꯗꯅ ꯍꯦꯟꯅ ꯆꯤꯛꯏ, ꯑꯗꯨꯒ ꯁꯨꯝ ꯀꯩꯅꯣ ꯇꯧꯔꯒꯅ ꯅꯨꯃꯤꯠꯇꯨ ꯁꯨꯝ ꯀꯩꯒꯤ ꯀꯩ ꯇꯥꯔꯦ ꯑꯌꯨꯛ ꯊꯤꯟ ꯑꯣꯏꯔꯒꯅ ꯁꯨꯝ ꯍꯟꯈꯤꯕ. ꯁꯤꯒꯤ ꯃꯔꯝꯁꯦ ꯑꯦꯛꯁꯄ꯭ꯂꯦꯅꯦꯁꯟꯁꯨ ꯂꯩ, ꯃꯔꯝꯗꯤ ꯕ꯭ꯔꯦꯟ ꯇ꯭ꯌꯨꯃꯔ ꯑꯃ ꯉꯁꯥꯏꯒꯤ ꯑꯩꯈꯣꯏ ꯀꯣꯛꯅꯨꯡꯗ ꯂꯩꯕ ꯃꯇꯝꯗ ꯀꯣꯛ ꯃꯅꯨꯡꯗ ꯉꯁꯥꯏ ꯄ꯭ꯔꯦꯁꯔꯗ ꯍꯦꯟꯒꯠꯂꯅꯤ, ꯖꯒꯥꯗꯨ ꯃꯥꯅ ꯀꯟꯁꯜꯂꯕꯅꯤꯅ, ꯕ꯭ꯔꯦꯟꯒꯤ ꯖꯒꯥꯗꯣ ꯇ꯭ꯌꯨꯃꯔꯗꯨ ꯀꯟꯁꯜꯂꯕꯅꯤꯅ ꯖꯒꯥꯗꯨ ꯆꯤꯟꯕꯅꯤꯅ, ꯑꯗ ꯍꯤꯞꯄꯤ ꯃꯇꯝꯗꯗꯤ ꯉꯁꯥꯏꯒꯤ ꯑꯩꯈꯣꯏꯒꯤ ꯏꯒꯤ ꯁꯔꯀꯨꯂꯦꯁꯟꯁꯦ ꯑꯩꯈꯣꯏꯒꯤ ꯄ꯭ꯔꯤꯊꯤꯕꯤꯅ ꯆꯤꯡꯗꯕ ꯁꯔꯨꯛꯁꯤꯃ ꯍꯤꯞꯄꯝꯅꯤꯅ ꯌꯥꯎꯔꯔꯣꯏ, ꯍꯧꯒꯠꯂꯀꯥꯟꯗꯗꯤ ꯉꯁꯥꯏꯒꯤ ꯑꯩꯈꯣꯏꯒꯤ ꯚꯦꯅꯁ ꯗ꯭ꯔꯦꯅꯦꯁ ꯍꯥꯏꯀꯣ, ꯚꯦꯅꯁ ꯀꯩꯅꯣꯁꯦ ꯍꯦꯜꯂꯛꯄꯅꯤꯅ ꯕ꯭ꯔꯦꯟꯗ ꯄ꯭ꯔꯦꯁꯔ ꯈꯔ ꯍꯟꯗꯍꯟꯕ, ꯑꯌꯨꯛ ꯊꯤꯟꯗꯅ ꯍꯤꯞꯄ ꯃꯇꯝꯗꯅ ꯐ꯭ꯂꯦꯠ ꯑꯣꯏꯅ ꯍꯤꯞꯄꯝꯅꯤꯅ ꯉꯁꯥꯏꯒꯤ ꯆꯤꯡꯗꯕ ꯁꯔꯨꯛꯁꯦ ꯌꯥꯎꯗꯕꯅꯤꯅ ꯕ꯭ꯔꯦꯟꯗ ꯄ꯭ꯔꯦꯁꯔ ꯈꯔ ꯍꯦꯟꯕ, ꯁꯤꯃꯁꯨ ꯂꯩꯔꯦ. ꯑꯗꯨꯒꯤ ꯃꯊꯛꯇ ꯕ꯭ꯔꯦꯟꯗꯨꯒꯤ ꯂꯣꯀꯦꯁꯟꯒꯤ ꯃꯇꯨꯡ ꯏꯟꯅ, ꯉꯁꯥꯏ ꯇ꯭ꯌꯨꯃꯔꯗꯨꯒꯤ ꯂꯣꯀꯦꯁꯟ ꯃꯇꯨꯡ ꯏꯟꯅ ꯉꯁꯥꯏꯒꯤ ꯀꯣꯛ ꯆꯤꯛꯄꯒꯤ ꯃꯑꯣꯡꯁꯨ ꯂꯩ. ꯁꯤꯒꯤ ꯃꯊꯛꯇ ꯀꯩꯃ ꯀꯣꯛ ꯆꯤꯛꯄꯁꯤꯒ ꯇ꯭ꯌꯨꯃꯔ ꯑꯣꯏꯔꯝꯕ ꯌꯥꯕ ꯍꯥꯏꯔꯒꯗꯤ ꯑꯇꯣꯞꯄ ꯃꯥꯒꯤ ꯃꯥꯒ ꯂꯣꯏꯅꯅ ꯂꯥꯛꯄ ꯁꯤꯝꯇꯝ ꯃꯌꯥꯝꯁꯨ ꯂꯩ ꯂꯣꯀꯦꯁꯟꯒꯤ ꯃꯇꯨꯡ ꯏꯟꯅ. ꯁꯝꯅ ꯍꯥꯏꯔꯕꯗ ꯑꯩꯈꯣꯏꯒꯤ ꯂꯥꯏꯕꯛ ꯂꯣꯝꯗ ꯃꯃꯥꯡ ꯊꯪꯕꯗ ꯇꯧꯔꯒꯅ ꯃꯤꯒꯤ ꯄꯔꯁꯣꯅꯦꯂꯤꯇꯤ ꯆꯦꯟꯖ ꯇꯧꯔꯛꯄ, ꯀꯣꯛ ꯆꯤꯛꯅ ꯆꯤꯛꯅ, ꯑꯗꯒꯤꯗꯤ ꯅꯥꯀꯟꯗ ꯁꯥꯏꯠꯇ ꯑꯩꯈꯣꯏꯅ ꯇꯦꯝꯄꯔ ꯂꯣꯕ ꯍꯥꯏ, ꯃꯁꯤꯁꯤꯅ ꯉꯁꯥꯏꯒꯤ ꯁꯔꯤ ꯍꯧꯒꯟꯕ, ꯑꯗꯒꯤ ꯂꯨꯈꯝ ꯂꯣꯝꯗ ꯑꯣꯏꯔꯒꯅ ꯃꯤꯠ ꯎꯕꯁꯨ ꯋꯥꯁꯜꯂꯛꯄꯒꯨꯝꯕ, ꯁꯨꯃꯥꯏꯅ ꯃꯥꯒ ꯁꯝꯅꯅ ꯂꯥꯛꯃꯤꯟꯅꯔꯒꯗꯤ ꯃꯗꯨ ꯌꯥꯝ ꯐꯖꯅ ꯆꯤꯡꯅꯕ ꯌꯥꯔꯦ, ꯉꯁꯥꯏꯒꯤ ꯀꯣꯛ ꯆꯤꯛꯏꯁꯦ ꯇ꯭ꯌꯨꯃꯔꯅ ꯑꯣꯏꯔꯝꯕ ꯌꯥꯏ ꯍꯥꯏꯕꯗꯣ. ꯑꯗꯨꯒꯤ ꯃꯊꯛꯇ ꯀꯩꯒꯨꯝꯕ ꯑꯅꯥꯕ ꯑꯃꯅ ꯑꯩꯉꯣꯟꯗ ꯂꯥꯛꯑꯦ ꯀꯣꯛ ꯆꯤꯛꯑꯒ, ꯁꯤ ꯍꯥꯟꯅ ꯑꯃꯨꯛꯇ ꯆꯤꯛꯂꯛꯇ꯭ꯔꯤꯕ ꯃꯈꯜꯗ ꯆꯤꯛꯂꯕ, ꯅꯠꯇ꯭ꯔꯒꯅ ꯍꯥꯟꯅ ꯀꯣꯛ ꯆꯤꯛꯑꯝꯗ ꯃꯤꯅ ꯏꯅꯧ ꯅꯧꯅ ꯆꯍꯤ 50 ꯁꯨꯞꯄꯁꯦ ꯀꯣꯛ ꯆꯤꯛꯍꯜꯂꯒꯗꯤ ꯃꯗꯨ ꯇꯦꯁ ꯇꯧ ꯊꯤꯗꯣꯛ ꯍꯥꯏꯕꯝꯗꯤ ꯂꯩ, ꯑꯗꯨꯅ ꯑꯗꯨꯝ ꯀꯥꯟꯅ ꯊꯤꯗꯣꯛꯆꯕꯅꯤ. ꯁꯤꯃ ꯂꯩꯔꯦ. ꯑꯗꯨꯒ ꯑꯇꯣꯞꯄ ꯑꯃꯅ ꯀꯣꯛ ꯆꯤꯛꯄꯁꯤ ꯅꯠꯇꯕ ꯑꯇꯣꯞꯄ ꯑꯃꯅ ꯑꯩꯈꯣꯏꯒꯤ ꯉꯁꯥꯏꯒꯤ ꯃꯥꯁꯦ ꯅꯍꯥꯟꯈꯩꯒ ꯃꯥꯟꯅꯗꯦ, ꯃꯃꯤ ꯃꯅꯥ ꯁꯤꯡꯉꯝꯕ, ꯆꯠꯄ ꯈꯣꯠꯄꯗ ꯑꯦꯛꯇꯤꯞ ꯑꯣꯏꯔꯝꯕꯗꯣ ꯏꯇꯟ ꯇꯟꯊꯕꯗꯧꯅ ꯏꯅꯝ ꯅꯝꯕꯗꯧꯅ ꯇꯧꯏ, ꯑꯗꯒꯤꯗꯤ ꯉꯁꯥꯏꯒꯤ ꯃꯃꯤ ꯃꯅꯥ ꯏꯁꯤꯡ ꯁꯤꯡꯗꯦ, ꯁꯤ ꯌꯥꯝ ꯇꯣꯏꯅ ꯍꯥꯏꯒꯜꯂꯤ ꯇꯞꯊꯔꯛꯄ ꯍꯥꯏ ꯇꯥꯔꯦ ꯊꯕꯛ ꯏꯟꯈꯥꯡ ꯇꯧꯕꯗ. ꯅꯠꯇ꯭ꯔꯒꯅ ꯉꯁꯥꯏꯒꯤ ꯑꯩꯅ ꯍꯥꯏꯖꯕꯗꯣ ꯕ꯭ꯔꯦꯟꯁꯤꯅ ꯍꯛꯆꯥꯡꯁꯦ ꯄꯥꯔꯠꯁꯦ ꯂꯣꯏꯅ ꯀꯟꯇ꯭ꯔꯣꯜ ꯇꯧꯕꯅꯤꯅ, ꯉꯁꯥꯏ ꯈꯣꯡ ꯈꯨꯠ ꯂꯦꯡꯕꯒꯤ ꯅꯥꯀꯟꯗꯨꯗ ꯕ꯭ꯔꯦꯟꯗ ꯂꯩꯔꯒꯗꯤ ꯅꯥꯀꯟ ꯅꯥꯝꯕ ꯁꯤꯗꯔꯛꯄ, ꯈꯨꯠꯅꯤ ꯈꯪꯗꯦ ꯈꯣꯡꯅꯤ ꯈꯪꯗꯦ, ꯅꯠꯇ꯭ꯔꯒꯅ ꯃꯤꯠꯀꯤ ꯄꯥꯔꯠꯇ ꯂꯨꯈꯝꯗ ꯂꯩꯔꯒꯅ ꯃꯤꯠ ꯎꯕ ꯋꯥꯠꯂꯦ ꯍꯥꯏꯅ ꯀꯝꯄ꯭ꯂꯦꯟ ꯇꯧꯔꯛꯄꯒꯨꯝꯕ, ꯁꯨꯃꯥꯏꯅ ꯂꯩꯔꯅꯤ. ꯁꯤꯒꯤ ꯃꯊꯛꯇ ꯑꯃꯨꯛ ꯉꯁꯥꯏꯒꯤ ꯂꯣꯀꯦꯁꯟꯒꯤ ꯃꯇꯨꯡ ꯏꯟꯅ ꯅꯍꯥꯟꯈꯩ ꯇꯧꯔꯝꯗꯕ ꯏꯀꯪ ꯈꯪꯗꯅ ꯁꯔꯤ ꯍꯧꯔꯛꯄ, ꯁꯤꯒꯨꯝꯕ ꯃꯌꯥꯝꯁꯤ ꯑꯣꯏꯕ ꯌꯥꯏ ꯉꯁꯥꯏꯒꯤ ꯕ꯭ꯔꯦꯟ ꯇ꯭ꯌꯨꯃꯔꯁꯦ ꯀꯩꯝ ꯂꯩꯔꯒꯗꯤ. ꯑꯗꯨꯒꯤ ꯃꯊꯛꯇ ꯉꯁꯥꯏꯒꯤ ꯑꯩꯅ ꯍꯥꯏꯖꯕꯗꯣ ꯃꯤꯠꯁꯦ ꯇꯝ ꯇꯝꯅ ꯕ꯭ꯂꯗ ꯆꯠꯁꯜꯂꯦ, ꯎꯕ ꯁꯨꯝ ꯍꯟꯗꯔꯛꯑꯦ, ꯁꯨꯃꯥꯏꯅ ꯇꯧꯕ, ꯑꯗ ꯆꯠꯄꯗ ꯉꯁꯥꯏ ꯕꯦꯂꯦꯟꯁ ꯃꯥꯡꯉꯛꯄ, ꯍꯥꯟꯅ ꯐꯖꯅ ꯆꯠꯆꯔꯝꯕꯗꯣ ꯅꯥꯀꯟ ꯅꯥꯝ ꯁꯨꯝ ꯆꯠꯄꯗ ꯁꯨꯝ ꯅꯥꯀꯟ ꯅꯥꯝ ꯁꯨꯝ ꯍꯥꯏꯔꯒ ꯇꯨꯒꯦ ꯇꯧꯔꯛꯄ, ꯁꯨꯃꯥꯏꯅ ꯁꯨꯝ ꯇꯨꯝ ꯇꯧꯁꯜꯂꯛꯑꯒꯗꯤ ꯃꯗꯨ ꯀꯔꯤ ꯃꯔꯝꯒꯤ ꯑꯣꯏꯅ ꯊꯤꯔꯛꯐꯝꯗꯤ ꯗꯔꯀꯥꯔ ꯇꯥꯔꯦ. ꯕ꯭ꯔꯦꯟꯁꯤꯅ ꯍꯛꯆꯥꯡꯒꯤ ꯀꯌꯥ ꯄꯨꯝꯅꯃꯛ ꯀꯟꯇ꯭ꯔꯣꯜ ꯇꯧꯕꯅꯤꯅ ꯃꯥꯒꯤ ꯃꯈꯥꯗ ꯂꯣꯏ ꯂꯩꯕꯅꯤꯅ, ꯕ꯭ꯔꯦꯟ ꯇ꯭ꯌꯨꯃꯔ ꯇꯧꯕ ꯃꯇꯝꯗ ꯑꯩꯈꯣꯏꯒꯤ ꯂꯩꯒꯗꯕ ꯂꯥꯏꯅꯥ ꯂꯥꯏꯑꯣꯡꯁꯦ ꯃꯈꯜ ꯌꯥꯝ ꯌꯥꯝꯈ꯭ꯔꯦ. ꯁꯝꯅ ꯍꯥꯏꯔꯕꯗ ꯃꯤꯠ ꯎꯔꯛꯇ꯭ꯔꯦ, ꯃꯤꯠ ꯎꯔꯛꯇ꯭ꯔꯦ ꯆꯠꯂꯒ ꯃꯤꯠ ꯎꯗ꯭ꯔꯕꯅꯤ ꯃꯁꯥꯅ ꯍꯨꯅ ꯁꯥꯅꯦ, ꯃꯁꯦ ꯃꯤꯠꯀꯤ ꯗꯣꯛꯇꯔꯗ ꯌꯦꯡꯕ ꯍꯥꯏꯁꯦ ꯌꯦꯡꯉꯨꯔꯀꯥꯟꯗ ꯃꯤꯠꯇꯗꯤ ꯀꯩꯁꯨ ꯂꯩꯇꯦꯅ ꯇꯧꯔ ꯃꯇꯨꯡꯗ ꯁꯨꯝ ꯍꯦꯟꯖꯤꯜꯂꯛꯄꯗꯒꯤꯗ ꯑꯩꯈꯣꯏꯅ ꯁ꯭ꯀꯦꯅꯤꯡ ꯇꯧꯗꯅ ꯇꯧꯔꯨꯔꯀꯥꯟꯗ ꯕ꯭ꯔꯦꯟꯗ ꯑꯣꯏꯅ ꯇ꯭ꯌꯨꯃꯔ ꯂꯩꯔꯝꯕ, ꯁꯝꯅ ꯍꯥꯏꯕꯗ ꯑꯣꯞꯇꯤꯛ ꯅꯔꯚ ꯒ꯭ꯂꯥꯏꯑꯣꯃꯥ ꯂꯩꯔꯤ, ꯁꯨꯝꯕꯁꯨ ꯑꯣꯏꯔꯝꯕ, ꯅꯠꯇ꯭ꯔꯒꯅ ꯉꯁꯥꯏꯒꯤ ꯑꯣꯁꯤꯕꯤꯇꯦꯜ ꯂꯣꯕ ꯍꯥꯏꯅ ꯉꯁꯥꯏꯒꯤ ꯑꯩꯈꯣꯏꯅ ꯃꯤꯠ ꯑꯩꯈꯣꯏꯒꯤ ꯃꯤꯠꯅ ꯎꯕꯒꯤ ꯁꯦꯟꯇꯔ ꯍꯥꯏ ꯇꯥꯔꯦ, ꯁꯤꯗ ꯇ꯭ꯌꯨꯃꯔ ꯂꯩꯔꯝꯃꯒꯗꯤ ꯉꯁꯥꯏꯒꯤ ꯃꯥꯒꯤ ꯚꯤꯖꯟꯗꯣ ꯁꯨꯝ ꯍꯟꯗꯔꯛꯄ ꯍꯥꯏ ꯇꯥꯔꯦ, ꯉꯁꯥꯏ ꯄ꯭ꯔꯦꯁꯔꯗꯨꯒꯤ ꯃꯇꯨꯡ ꯏꯟꯅ. ꯁꯨꯃꯥꯏꯅ ꯌꯥꯝ ꯊꯣꯛꯇꯕ ꯅꯠꯇꯦ, ꯁꯤ ꯇꯣꯏꯅ ꯊꯣꯛꯏ. ꯁꯤꯃ ꯂꯩꯔꯦ. ꯃꯁꯤꯗ ꯅꯠꯇꯦ, ꯑꯩꯈꯣꯏꯒꯤ ꯇꯥꯕꯗ ꯅꯥꯀꯣꯡ ꯅꯥꯕ ꯁꯨꯝ ꯇꯥꯔꯝꯕꯁꯦ ꯁꯨꯝ ꯍꯟꯗꯔꯛꯑꯦ, ꯅꯥꯀꯣꯡ ꯅꯥꯕ ꯄꯪꯈ꯭ꯔꯦ, ꯁꯤꯁꯨ ꯑꯗꯨꯝ ꯂꯥꯛꯇꯕ scanning tower kan da na ga sa ye khoi gi frontal lobe tare mamang thang ba laiba ke saruk se laiba khoi brain gi parts da tumor leram ba sumai dum thang jai hai tare plus ga sa ye leng ba khot pa tawri ba sang gi part motor part hai tare na sida tawra ga na khut ka khong ga je na ka na ma sa na ma sida re ena hai ba sina tane even ai gi imu manung da thoki ba kinwa ne hai tare khong se khong ga tang sum sida ba na ka na ma je senen ji upangam de senen je te nan thu i ari khongse matam denga sa ye ka solamina khongdu wangna thangatra mena khudi ek thije leina tawraka sum leire kuina de khwangi waram gani du waram gani la matum kuibi warin nu kai sai ni sanan ni rosajun waiting mamangi warin ani sum ni jak pe hajabne de kona de ki tawre anga sa ye brain tumor mo oilera me life of de ki tumor do sa benign ne aduga ko ki khwai matha ki sar wai tare ne ka ye kui thop sin kui oi thangba ye thangba ani thona khai do puni na si marak ta ramba aduna nama ka da anga sa ye nami bu jaga do khong ki control to bu jaga wi na khong ga tang suan ba sumai to na thina ki aduna brain tumor ki sign symptoms si anything wi bi ya hejat tare
0: hoi akui na chum kok si yam tu ina si ga so sha i thanda na ju sum hai je ai si kok si yam sik mang re ai si bu brain tumor gum ba or ja la ga na tumaine ching na ba mi su dumak lei adu bu kok sik pa si da khu gi brain tumor oi di ha ba pham si ta ja ba da yam na nu ngai je adu ga ma kha ta na khang jening ba se doctor khu gi hai ri ba brain tumor gi laina se miyoi begi sahi matangi matungi na su leibra na tragana angang da su dumak na ba ya bra si su khang jening
1: mu ji angang da su na ba ya adu bu nga sa gi hau re ba sel makhal do adu de khenna ba ya sam na ba da medulloblastoma ha na tumor makhalam lai brain na to ba mu si angangi cancer ne ato pa si na ayam na ahan da tong ne hai ta re angang da su to ba ya ahan da su to ba ya
0: hoi angang da su ahan da su ani mak da su dumak na ba yae ba ko ski lai na ma khal se aduga akwe gi nupi ga nupa ga kana ne le haina khan bi na ba gi jang se adumak chap mana bra
1: adu mana lai yam specific wen nupa da na ba nupi da na ba hai ba lai te
0: aduma se akwe kai gumba imung manung da brain tumor na na ba mi ema yau ki ba tar ga di akwe gi makha ta ba ma gi charon suron sing hai je ba ta de sita su brain tumor na na rak ba ya ba gi adu gumbo oi thok ba su lai bra jene
1: genetic ki wen na ga sa hili je tri hai ta re ko sita koi na ke do khare syndrome khare lai NF1 NF2 hai na siu ma patient sita de tumor ma khal khare de hili je tri wen na ba di ai sam na ba da koi na akwe gi vestibular swano ma ga na si jo na kan ni na ba ta re na adu na tra ga de ayama brain tumor se nga sa ni ma ni genetically aina naragada isai sulu nani haibdi leite hai ri baina panjagi ba kharadu natna aje moye syndromic report kharase natna maram dinga sai brain tumor always i am not sporadic oi na ade masa matona khangol dana matona onjara pugi ina jana aya moina thengna bani na mase genetically ma naragadi masa musuda sandora kani hai baje tumor i am not oi di oi gande
0: no aduga miwe ma ekwigi brain tumor na nare hai ba taragadi mato kamdong na masigi layeng pathap se jathabi bage du sokhang jani
1: ahar mada ngasagi anabdana khoi lak matam da layung khar pur la ani kok sik pani khang de sari hor pani khang de da de gi my personality change tro pani khang de na ta na ka nam sidarak pa da ga idan dan da ba han ga manad ba chat pa da thau ingang to ba sum tap thar pa si man bile kan da khoi na ahmat do re si ngasai history du ma lower ni ko lower kan da ta hepe chora pam ni khang ga ni kai mutimur jale ga di katai ba da ram biya ge ha ba do history du ma tung ina mo wan da su iba part 2 ma tung ina aduna khoi ni clinically localized taw ra ne si sum confirm taw na ba khoi na imaging ta ka lo lai mam de huji matam da imaging ya au da ne khoi da ta ba jiaroi adun imaging sida khoi maru ina khoi na aha mada hospital ayam de cd scan le ramne cd scan tawbi ai tawbu du tumor yam kanda kan tin gar ga de cd scan kan yar te mri taw ni mri da so khoi na contrast ka pa kap ta ba perfusion study in mai mai am le hira adun le question ni matung ina khoi na kai do bu age khot ke ha ba do asa ki mri ji taw re study taw ra ni taw ra matung da makha ta na le gi ba tumor se khoi na kamai na thrit taw da ge ha ba do asa ki tumor du gi le gi ba jaga du matung ina mu determine taw ya tare akoi management planning da tare kai matimar sina akoi operation to bu ya ba jaga le maga di primary akoi operation to ngla ba hona ne aduga aksang gi koi brain gi tare jaga da sok pu ya da ba brain stem gum da le maga di madu akoi operation to ge na di wan ek jo phai de ge na brain stem de gi thola ga di khara soi ba di ai an brain stem manung sang ga de to bu ya da me na taga yam deep na le ba akoi na chang ba da farak ta ba jaga or ga di अतुप कई लाइंग अदगे समना बेद खुद था देबिदा चुमने की कीमोथेरेपी रेडियोथेरेपी जथा गदरा नदर इम्यूनोथेरेपी जथा गदरा हाइबो तो अदि मतुंग ने डिसाइड तोरने हाइवे अर्थ दि ला मतुंग दा खोइने इमेजिंग जि तोरकान देलोइन डिसाइड तो होय तारे
0: चखलक पगि मतुंग इना सर्जरी तोरक प मतम सिदा गरम गरम बा खुगी टेक्निक सिं सिजन नबि बगे दुगा खुगी सर्जरी तोब मतम दा खोइने थेंगना बिबा खुदों जादब सिं हाइबो तारे को मदुनि मतांग दसु वफंग ग्रा दंग फोंदो पियो
1: अतोप कयाद तोरप ट्यूमर नटर कैंसर दे मसाई मदो ऑपरेशन तोर लथोप मतम द मागे अकोयब द लेबा हे येंग मद नॉर्मल मालम टिश्यूजिंग द सेमिंदर अमनी खंग दे अनि खंग दे अकोयब द लय जाव लथोकने ꯑꯗꯨ ꯕ꯭ꯔꯦꯟꯗꯗꯤ ꯉꯁꯥꯏꯒꯤ ꯕ꯭ꯔꯦꯟꯁꯤꯅ ꯌꯥꯝ ꯃꯔꯨ ꯑꯣꯏꯕꯅꯤꯅ ꯇ꯭ꯌꯨꯃꯔ ꯈꯔ ꯂꯦꯝꯍꯧꯔꯒꯁꯨ ꯕ꯭ꯔꯦꯟ ꯁꯣꯛꯇꯅꯕ ꯍꯥꯏꯅ ꯇꯧꯕ ꯍꯣꯠꯅꯕꯅꯤꯅ ꯑꯩꯈꯣꯏꯅ ꯃꯗꯨꯗ ꯄ꯭ꯔꯣꯕ꯭ꯂꯦꯝ ꯈꯔ ꯂꯩ ꯑꯗ ꯑꯍꯥꯟꯕ ꯄ꯭ꯔꯣꯕ꯭ꯂꯦꯝꯁꯦ ꯀꯔꯤꯅꯣ ꯍꯥꯏꯔꯒꯗꯤ ꯕ꯭ꯔꯦꯟ ꯃꯁꯛꯁꯤꯒ ꯇ꯭ꯌꯨꯃꯔꯁꯤꯒ ꯍꯦꯛ ꯌꯦꯡꯕ ꯃꯇꯝꯗ ꯈꯦꯠꯅꯕ ꯎꯗꯕ ꯎꯗꯕꯅꯤꯅ ꯑꯩꯅ ꯇꯧꯗꯣꯏꯕ ꯑꯩꯅ ꯂꯧꯊꯣꯛꯏꯕ ꯄꯥꯔꯁꯤ ꯕ꯭ꯔꯦꯟꯅ ꯕ꯭ꯔꯦꯟ ꯅꯠꯇꯕ꯭ꯔꯥ ꯍꯥꯏꯕꯁꯦ ꯃꯁꯤ ꯈꯪꯗꯣꯛꯄ ꯆꯪꯉꯦ ꯃꯁꯤ ꯁꯝꯇꯥꯏꯝꯁ ꯌꯥꯝ ꯀꯟꯅ ꯍꯥꯏ ꯒ꯭ꯔꯦꯠꯇꯗꯤ ꯈꯔ ꯂꯥꯏ ꯈꯔ ꯂꯣ ꯒ꯭ꯔꯦꯠ ꯍꯥꯏꯗ ꯇ꯭ꯌꯨꯃꯔꯗꯗꯤ ꯃꯁꯤ ꯈꯪꯗꯣꯛꯄꯁꯤ ꯋꯥꯏ ꯍꯥꯏ ꯇꯥꯔꯦ ꯑꯗꯨꯅ ꯃꯁꯤ ꯑꯣꯚꯔꯀꯝ ꯇꯧꯅꯕ ꯑꯩꯈꯣꯏꯒꯤ ꯇꯦꯛꯅꯤꯛ ꯃꯌꯥꯝ ꯊꯣꯛꯂꯛꯑꯦ ꯊꯣꯛꯂꯛꯏꯁꯤꯅ ꯀꯩꯅꯣ ꯍꯥꯏꯔꯒꯗꯤ ꯑꯃꯅ ꯏꯃꯦꯖ ꯒꯥꯏꯗꯦꯟꯁ ꯁꯤꯁꯇꯦꯝ ꯍꯥꯏꯅ ꯁꯤꯒꯤ ꯃꯦꯆꯤꯟꯁꯦ ꯁꯤꯖꯤꯟꯅꯔꯒ ꯁꯝꯅ ꯑꯦꯝ ꯑꯥꯔ ꯑꯥꯏ ꯁꯤ ꯇꯤ ꯁ꯭ꯀꯦꯟꯗꯗꯤ ꯑꯩꯈꯣꯏꯅ ꯉꯁꯥꯏꯒꯤ ꯃꯦꯆꯤꯟꯅ ꯌꯦꯡꯕꯅꯤꯅ ꯇ꯭ꯌꯨꯃꯔꯗꯨꯒ ꯕ꯭ꯔꯦꯟꯗꯨꯒ ꯈꯦꯠꯅꯕꯗꯨ ꯎꯕ ꯉꯝꯃꯦ ꯃꯗꯨꯒꯤ ꯄꯣꯠꯇꯨ ꯁꯨꯄ꯭ꯔꯤꯝ ꯄꯣꯁ ꯇꯧꯔꯒ ꯑꯩꯈꯣꯏꯅ ꯕ꯭ꯔꯦꯟꯗ ꯆꯪꯁꯤꯜꯂꯛꯄꯁꯤꯗ ꯃꯐꯝꯗ ꯌꯧꯔꯦ ꯌꯧꯔꯦ ꯅꯠꯇ꯭ꯔꯒꯅ ꯃꯁꯤ ꯑꯩꯅ ꯂꯧꯊꯣꯛꯏꯁꯤ ꯕ꯭ꯔꯦꯟꯅꯤ ꯅꯠꯇ꯭ꯔꯒꯅ ꯕ꯭ꯔꯦꯟ ꯁꯣꯛꯑꯦ ꯅꯠꯇ꯭ꯔꯒꯅ ꯇ꯭ꯌꯨꯃꯔꯅꯦ ꯍꯥꯏꯕꯗꯣ ꯃꯥꯅ ꯒꯥꯏꯗ ꯇꯧꯕ ꯑꯗꯨ ꯃꯁꯤ ꯄ꯭ꯔꯣꯕ꯭ꯂꯦꯝꯁꯤꯅ ꯀꯩꯅꯣ ꯍꯥꯏꯔꯒꯗꯤ ꯍꯥꯟꯅ ꯑꯦꯝ ꯑꯥꯔ ꯑꯥꯏꯗꯗꯤ ꯍꯥꯟꯅ ꯂꯧꯈ꯭ꯔꯦ ꯂꯧꯈ꯭ꯔꯕꯅꯤꯅ ꯔꯤꯌꯦꯜ ꯇꯥꯏꯝ ꯑꯣꯏꯗꯦ ꯍꯥꯏꯗꯤ ꯑꯦꯝ ꯑꯥꯔ ꯑꯥꯏ ꯄꯤꯛꯆꯔꯗ ꯁꯨꯄꯔ ꯏꯝꯄꯣꯁ ꯇꯧꯁꯤꯜꯂꯛꯄꯅꯦꯕ ꯑꯩꯅ ꯎꯔꯤꯕ ꯐꯤꯜꯗꯨꯗ ꯅꯠꯇ꯭ꯔꯒꯅ ꯄ꯭ꯔꯣꯕ ꯑꯃ ꯌꯦꯡꯉꯒ ꯁꯣ ꯅꯥꯀꯟꯗ ꯑꯩꯅ ꯉꯁꯥꯏ ꯁ꯭ꯀ꯭ꯔꯤꯟꯗ ꯌꯦꯡꯗꯣꯏꯅꯦꯕ ꯑꯩꯅ ꯆꯪꯁꯤꯜꯂꯛꯏꯁꯤ ꯑꯩ ꯇꯤꯝ ꯃꯅꯨꯡꯗ ꯂꯩꯔꯤꯕ꯭ꯔꯥ ꯍꯥꯏꯕꯁꯦ ꯑꯗꯨ ꯀꯔꯤꯒꯨꯝꯕ ꯕ꯭ꯔꯦꯟꯗꯨꯅ ꯉꯁꯥꯏ ꯑꯩꯅ ꯑꯣꯄꯔꯦꯁꯟ ꯇꯧꯕꯁꯤꯗ ꯉꯁꯥꯏ ꯃꯥꯒꯤ ꯁꯦꯞ ꯅꯠꯇ꯭ꯔꯒ ꯁꯥꯏꯖꯇꯨꯅ ꯑꯍꯣꯡꯕ ꯂꯩꯔꯒꯗꯤ ꯉꯁꯥꯏꯒꯤ ꯑꯩꯅ ꯑꯦꯝ ꯑꯥꯔ ꯑꯥꯏ ꯇꯧꯕꯗ ꯂꯩꯔꯤꯕ ꯄꯤꯛꯆꯔꯗꯨꯒꯗꯤ ꯃꯥꯟꯅꯔꯔꯣꯏ ꯑꯗꯨꯅ ꯑꯃꯨꯛ ꯃꯗꯨꯅ ꯉꯁꯥꯏ ꯒꯥꯏꯗ ꯇꯧꯔꯤꯕ ꯄꯣꯠꯇꯣ ꯉꯁꯥꯏꯒꯤ ꯂꯥꯟꯅ ꯒꯥꯏꯗ ꯇꯧꯕꯁꯨ ꯑꯣꯏꯊꯣꯛꯄ ꯌꯥꯏ ꯑꯗꯨꯒꯤ ꯂꯤꯃꯤꯇꯦꯁꯟꯅꯦ ꯑꯗꯨꯒ ꯑꯃꯗꯅ ꯍꯧꯖꯤꯛꯀꯥꯟ ꯀꯟꯅ ꯇꯧꯈꯠꯅꯔꯤ ꯍꯥꯟꯅꯗꯤ ꯀꯩꯅꯣꯅꯦ ꯑꯩꯈꯣꯏ ꯑꯜꯇ꯭ꯔꯥꯁꯥꯎꯟꯁꯦ ꯑꯣ ꯇꯤ ꯃꯅꯨꯡꯗ ꯏꯟꯇ꯭ꯔꯥ ꯑꯣꯄꯔꯦꯇꯤꯞ ꯑꯜꯇ꯭ꯔꯥꯁꯥꯎꯟ ꯇꯧꯕ ꯑꯗꯨ ꯑꯜꯇ꯭ꯔꯥꯁꯥꯎꯟ ꯄ꯭ꯔꯣꯕꯇ ꯇꯧꯔꯀꯥꯟꯗ ꯑꯩꯅ ꯂꯧꯊꯣꯛꯏꯁꯤ ꯇ꯭ꯌꯨꯃꯔ ꯄꯥꯔꯠꯂ ꯄꯥꯔꯠ ꯅꯠꯇꯕ꯭ꯔ ꯍꯥꯏꯕꯁꯦ ꯆꯥꯎꯔꯛꯄꯝ ꯗꯤꯐ꯭ꯔꯦꯟꯁ ꯇꯧꯕ ꯉꯝꯃꯦ ꯑꯗꯨꯒ ꯑꯗꯨꯒꯤ ꯃꯊꯛꯇ ꯍꯧꯖꯤꯛ ꯈ꯭ꯋꯥꯏ ꯃꯦꯟ ꯀꯩꯅꯣ ꯑꯣꯏꯅ ꯊꯣꯛꯂꯛꯏꯁꯦ ꯑꯩꯈꯣꯏꯒꯤ ꯏꯃ꯭ꯌꯨꯅꯣꯐ꯭ꯂꯣꯔꯦꯁꯟꯁ ꯇꯦꯛꯅꯤꯛ ꯍꯥꯏ ꯇꯥꯔꯦ ꯁꯤꯗ ꯑꯩꯈꯣꯏꯅ ꯁꯣꯗꯤꯌꯝ ꯐ꯭ꯂꯣꯔꯦꯁꯟꯁꯦ ꯁꯤꯖꯤꯟꯅꯔꯒ ꯉꯁꯥꯏ ꯁꯤꯡꯂꯤꯗ ꯀꯥꯞꯄꯅꯤ ꯁꯤꯒꯤ ꯁꯣꯗꯤꯌꯝ ꯐ꯭ꯂꯣꯔꯦꯁꯟꯁꯦ ꯉꯁꯥꯏ ꯕ꯭ꯔꯦꯟꯒ ꯇ꯭ꯌꯨꯃꯔꯗꯨꯒꯤ ꯃꯔꯛꯁꯤꯗ ꯕ꯭ꯔꯦꯟꯅ ꯂꯧꯈꯠꯄꯒꯤ ꯆꯥꯡꯁꯤꯒ ꯉꯁꯥꯏ ꯇ꯭ꯌꯨꯃꯔ ꯂꯧꯈꯠꯄ ꯆꯥꯡꯁꯤꯒ ꯇ꯭ꯌꯨꯃꯔ ꯂꯧꯈꯠꯄꯅ ꯌꯥꯝ ꯍꯦꯟꯕ ꯍꯥꯏ ꯇꯥꯔꯦ ꯃꯥꯅ ꯉꯁꯥꯏ ꯃꯣꯂꯤꯀ꯭ꯌꯨꯜ ꯂꯧꯈꯠꯂꯕꯅꯤꯅ ꯑꯩꯈꯣꯏꯅ ꯏꯁꯄꯤꯁꯦꯜ ꯏꯟꯐ꯭ꯔꯥꯔꯦꯗ ꯀꯩꯅꯣ ꯍꯥꯏ ꯇꯥꯔꯦ ꯂꯥꯏꯠꯁꯦ ꯁꯤꯖꯤꯟꯅꯔꯒ ꯉꯁꯥꯏ ꯕ꯭ꯔꯦꯟꯁꯦ ꯀꯥꯞꯄ ꯃꯇꯝꯗ ꯇ꯭ꯌꯨꯃꯔꯗꯣ ꯇꯣꯉꯥꯟꯅ ꯆꯣꯡꯊꯣꯔꯛꯄ ꯍꯥꯏ ꯇꯥꯔꯦ ꯃꯁꯛꯁꯦ ꯁꯤ ꯆꯣꯡꯊꯣꯔꯛꯑꯒꯗꯤ ꯉꯁꯥꯏꯒꯤ ꯑꯩꯅ ꯂꯧꯊꯣꯛꯏꯁꯦ ꯇ꯭ꯌꯨꯃꯔꯅꯤ ꯅꯠꯇ꯭ꯔꯒꯅ ꯕ꯭ꯔꯦꯟꯅꯤ ꯍꯥꯏꯕꯗꯣ ꯃꯗꯨ ꯃꯇꯤꯛ ꯌꯥꯝ ꯄꯥꯡꯉꯦ ꯍꯥꯏ ꯇꯥꯔꯦ ꯃꯁꯤꯁꯤꯅ ꯂꯦꯇꯦꯁ ꯑꯣꯏꯅ ꯑꯩꯈꯣꯏꯅ ꯀꯩꯅꯣ ꯇꯧꯔꯤ ꯍꯥꯏꯔꯤ ꯄꯣꯠꯁꯦ ꯃꯅꯤꯄꯨꯔꯗꯁꯨ ꯑꯗꯨꯝ ꯇꯧꯕ ꯉꯝꯃꯦ ꯑꯗꯨꯒꯤ ꯃꯥꯏꯀ꯭ꯔꯣꯁꯀꯣꯞꯇꯣ ꯉꯁꯥꯏ ꯁꯣꯗꯤꯌꯝ ꯐ꯭ꯂꯣꯔꯦꯁꯟ ꯌꯥꯎꯕ ꯃꯥꯏꯀ꯭ꯔꯣꯁꯀꯣꯞꯁꯦ ꯑꯩꯈꯣꯏ ꯁꯤꯗꯁꯨ ꯑꯗꯨꯝ ꯂꯩꯔꯦ ꯍꯥꯏ ꯇꯥꯔꯦ ꯃꯁꯤꯅꯁꯨ ꯑꯩꯈꯣꯏꯒꯤ ꯌꯥꯝ ꯃꯇꯦꯡ ꯑꯣꯏ ꯑꯃꯔꯣꯝꯗꯅ ꯁꯤꯒꯤ ꯐꯦꯁꯤꯂꯤꯇꯤꯁ ꯂꯩꯇ꯭ꯔꯒꯁꯨ ꯀꯔꯤꯒꯨꯝꯕ ꯇ꯭ꯌꯨꯃꯔꯁꯤꯅ ꯃꯥꯅ ꯂꯩꯔꯤꯕ ꯖꯒꯥꯁꯦ ꯍꯛꯆꯥꯡꯒꯤ ꯕ꯭ꯔꯦꯟꯒꯤ ꯑꯩꯈꯣꯏꯒꯤ ꯐꯪꯁꯅꯤꯡ ꯇꯧꯕ ꯖꯒꯥ ꯑꯃꯗ ꯂꯩꯔꯦ ꯈꯜꯂꯁꯦ ꯁꯝꯅ ꯍꯥꯏꯕꯗ ꯈꯣꯡꯈꯨꯠ ꯂꯦꯡꯕꯒꯤ ꯃꯁꯤꯗ ꯑꯩꯈꯣꯏꯅ ꯀꯔꯤꯒꯨꯝꯕ ꯃꯤꯗꯨꯅ ꯑꯩꯈꯣꯏꯒꯤ ꯌꯥꯝ ꯒ꯭ꯌꯥꯟ ꯇꯥꯕ ꯍꯥꯏꯅ ꯇꯥꯟꯅ ꯌꯥꯕ ꯀꯤꯒꯟꯗꯕ ꯑꯣꯏꯔꯒꯗꯤ ꯑꯩꯈꯣꯏꯁꯤ ꯃꯥꯁꯦ ꯄꯨꯔꯥ ꯄꯪꯗꯍꯟꯗꯕꯤꯗ ꯑꯩꯈꯣꯏ ꯑꯋꯦꯀ꯭ꯔꯦꯟꯅ ꯇꯧꯕ ꯍꯦꯟꯅ ꯉꯁꯥꯏ ꯈꯕꯔꯗꯁꯨ ꯑꯗꯨꯝ ꯌꯥꯎꯔꯝ ꯇꯥꯔꯝꯕꯅꯤ ꯊꯦꯡꯅꯕꯤꯔꯝꯕꯅꯤ ꯑꯩꯈꯣꯏꯒꯤ ꯌꯨꯇ꯭ꯌꯨꯕꯇ ꯌꯦꯡꯕ ꯃꯇꯝꯗ ꯀꯩꯅꯣꯗꯨꯅ ꯑꯅꯥꯕꯗꯨꯅ ꯒꯤꯇꯔ ꯈꯣꯡ ꯂꯩꯔꯒ ꯁꯣꯝ ꯅꯥꯀꯟꯗꯅ ꯗꯣꯛꯇꯔꯗꯨꯅ ꯀꯣꯛꯂꯝꯅ ꯐꯝꯃꯒ ꯑꯣꯄꯔꯦꯠ ꯇꯧꯕ ꯁꯤ ꯍꯤꯡꯅ ꯍꯤꯡꯅ ꯇꯧꯗꯣꯏꯅꯤꯀꯣ ꯍꯥꯏꯁꯦ ꯁꯤ ꯀꯔꯤꯒꯤꯅꯣ ꯍꯥꯏꯔꯒꯗꯤ ꯕ꯭ꯔꯦꯟ ꯍꯥꯏꯕ ꯁ꯭ꯇ꯭ꯔꯛꯆꯔꯁꯦ ꯃꯥꯗꯤ ꯑꯅꯥꯕ ꯄꯣꯛꯇꯦꯕ ꯀꯣꯛꯀꯤ ꯍꯥꯡꯉꯛꯄꯒꯤ ꯁꯔꯨ ꯑꯗꯒꯤ ꯁ꯭ꯀꯤꯟ ꯆꯪꯁꯤꯜꯂꯀꯥꯟꯗ ꯃꯥꯒꯤ ꯗ꯭ꯌꯨꯔꯥ ꯍꯥꯏ ꯇꯥꯔꯦ ꯕ꯭ꯔꯦꯟꯒꯤ ꯀꯣꯕꯔ ꯁꯤꯈꯛ ꯑꯅꯥꯕ ꯄꯣꯛꯄꯅꯤꯅ ꯃꯗꯨ ꯅꯥꯍꯟꯗꯅꯕ ꯍꯤꯗꯥꯛꯇꯨ ꯄꯤꯈ꯭ꯔꯀꯥꯟꯗ ꯑꯗꯨ ꯃꯤꯗꯨ ꯒ꯭ꯌꯥꯟ ꯇꯥꯅ ꯇꯥꯅ ꯑꯣꯄꯔꯦꯠ ꯇꯧꯕ ꯁꯨꯝ ꯇꯧꯔꯛꯄꯁꯤꯗ ꯀꯩꯅꯣ ꯃꯥꯒꯤ ꯃꯈꯨꯠ ꯃꯈꯨꯠ ꯁꯨꯝ ꯂꯦꯡꯉ ꯂꯦꯡꯉ ꯁꯨꯝ ꯆꯪꯁꯤꯜꯂꯛꯄꯁꯦ ꯍꯦꯛ ꯂꯦꯡꯕ ꯍꯦꯛ ꯇꯣꯛꯈ꯭ꯔꯒꯗꯤ ꯑꯩꯅ ꯆꯪꯁꯤꯜꯂꯛꯏ ꯄꯥꯔꯠꯁꯤ ꯃꯥꯒꯤ ꯃꯈꯨꯠ ꯃꯈꯣꯡꯒꯤ ꯀꯟꯇ꯭ꯔꯣꯜ ꯇꯧꯕ ꯄꯥꯔꯠꯇꯨ ꯌꯧꯔꯦ ꯍꯥꯏꯅ ꯑꯗꯨꯅ ꯈꯪꯅꯕ ꯄꯥꯝꯕꯒꯤ ꯃꯣꯏ ꯇꯥꯕ ꯑꯗꯨꯅ ꯑꯗꯨꯗ ꯕ꯭ꯔꯦꯛ ꯐꯥꯕ ꯍꯥꯏ ꯇꯥꯔꯦ ꯃꯈꯥ ꯇꯥꯅ ꯆꯪꯁꯤꯟꯗꯕ ꯑꯗꯨ ꯍꯥꯏꯔꯤꯕ ꯄꯣꯠꯁꯤ ꯌꯥꯝꯅ ꯐꯖꯩ ꯑꯗꯨ ꯑꯣꯏꯔꯒꯁꯨ ꯌꯥꯝ ꯑꯉꯥꯡ ꯃꯆꯥ ꯅꯠꯇ꯭ꯔꯒꯅ ꯑꯍꯟ ꯒ꯭ꯌꯥꯟ ꯇꯥꯗꯕ ꯃꯤꯗꯗꯤ ꯁꯤꯖꯤꯟꯅꯕꯕꯨ ꯌꯥꯗꯦ ꯑꯗꯨꯅ ꯄꯣꯠ ꯈꯨꯗꯤꯡꯃꯛꯀꯤ ꯂꯤꯃꯤꯇꯦꯁꯟꯗꯤ ꯂꯣꯏ ꯂꯩ ꯍꯥꯏ ꯇꯥꯔꯦ ꯑꯗꯨ ꯁꯤꯒꯨꯝꯕ ꯄꯣꯠ ꯃꯌꯥꯝꯁꯦ ꯑꯩꯈꯣꯏꯅ ꯑꯩꯈꯣꯏꯒꯤ ꯕ꯭ꯔꯦꯟ ꯇ꯭ꯌꯨꯃꯔ ꯑꯣꯄꯔꯦꯠ ꯇꯧꯕꯁꯦ ꯊꯦꯡꯅꯩ ꯍꯥꯏ ꯇꯥꯔꯦ
2: ꯑꯗꯨꯒ ꯗꯣꯛꯇꯔ ꯍꯣꯏꯅ ꯁꯨꯝ ꯊꯦꯡꯅꯕꯤꯔꯛꯄ ꯃꯇꯝꯗ ꯇꯣꯉꯥꯟ ꯇꯣꯉꯥꯟꯕ ꯇ꯭ꯌꯨꯃꯔꯒꯤ ꯑꯩꯈꯣꯏꯒꯤ ꯃꯈꯜꯁꯤꯡ ꯇꯥꯛꯄꯤꯈ꯭ꯔꯦ ꯃꯃꯥꯡꯗꯁꯨ ꯌꯥꯝ ꯇꯣꯏꯅ ꯀꯃꯟ ꯑꯣꯏꯅ ꯊꯦꯡꯅꯕ ꯇ꯭ꯌꯨꯃꯔ ꯃꯈꯜꯁꯦ ꯁꯤꯅ ꯀꯔꯝꯕ ꯃꯈꯜꯁꯦ ꯑꯣꯏꯕꯤꯔꯕ
1: ꯑꯍꯥꯟꯕ ꯍꯥꯏꯔꯒꯗꯤ ꯑꯩꯈꯣꯏꯒꯤ ꯕꯤꯅꯥꯏꯟꯗ ꯍꯥꯏꯔꯒꯅ ꯃꯤꯅꯤꯟꯖꯣꯃꯥ ꯍꯥꯏꯕ ꯑꯩꯈꯣꯏꯒꯤ ꯕ꯭ꯔꯦꯟꯒꯤ ꯃꯀꯨꯗ ꯍꯧꯔꯛꯄ ꯇ꯭ꯌꯨꯃꯔꯁꯤꯅ ꯈ꯭ꯋꯥꯏ ꯀꯃꯟ ꯑꯣꯏ ꯑꯗꯨꯒ ꯀꯔꯤꯒꯨꯝꯕ ꯀꯦꯟꯁꯔ ꯑꯣꯏꯕ ꯍꯥꯏ ꯇꯥꯔꯦ ꯃꯦꯂꯤꯒ꯭ꯅꯦꯟ ꯑꯣꯏꯕ ꯑꯣꯏꯔꯒꯅ ꯒ꯭ꯂꯥꯏꯌꯣꯕ꯭ꯂꯥꯁꯇꯣꯃꯥ ꯃꯣꯏꯁꯤ ꯀꯃꯟ ꯑꯣꯏ ꯍꯥꯏ ꯇꯥꯔꯦ ꯑꯗꯨꯅ ꯑꯣꯚꯔꯑꯣꯜ ꯀꯩꯅꯣꯅꯦ ꯑꯉꯥꯡꯗꯅ ꯑꯃꯨꯛ ꯃꯦꯗꯨꯂꯣꯕ꯭ꯂꯥꯁ ꯁꯨꯃꯥꯏꯅ ꯂꯩꯈ꯭ꯔꯦ ꯁꯤꯁꯤꯅ ꯀꯦꯟꯁꯔ ꯑꯣꯏꯕ ꯁꯨꯃꯥꯏꯅ ꯂꯩꯔꯦ ꯍꯥꯏ ꯇꯥꯔꯦ
2: ꯍꯣꯏ ꯑꯩꯈꯣꯏꯒꯤ ꯕ꯭ꯔꯦꯟ ꯇ꯭ꯌꯨꯃꯔꯁꯤꯗꯁꯨ ꯑꯩꯈꯣꯏꯒꯤ ꯃꯥꯏ

0: ಇರಗ ಲೇಪ್ನ ಮಕ್ಕೊಯಿ ಹೈನವದಾಯಿನೆ ಲಾವು ಇಮಾಗಿ ಕುಸ್ಸಿ ನನಕೋಗ್ತ ನಾಂಥವಿಗೆ ಲಾವು ತಮ್ತಿರುವ ವಶಕದೋ ಕಾವುಕಿನ
1: ಹಾಂಬಲ
0: ಭುಕ್ತ ಹುಲ್ಲು ಕುರುಗಿಯ ಸೇಂಬ ಮರುದೋ
1: ಮಕ್ಕಾತಾ ವಿರಗನು ಇಮ ಲಂಜ ಹಲ್ಲನೋ ಮುಕ್ ತಾಬ ಊವ ಪಂಗ್ಲಿವನ ಸಾಗೆ ಹಕ್ಷಾಂಕಯ ಸಿಂಗ ಸೇಮ ತಾಶೋನ್ ಗುಮ್ನ ತೊಕ್ಲಬ ನವಾಹಿ ಸಿಂಗದ ತಾಗದ ಬಗೆ ಸರಕ ಕೊಂಗ್ ಸಾಂಜ ಕ್ರಗೆನ ಸಾ ಐ ಹಸಿನಾ ತುಂಗೋಯ್ ನರಂ ಲಗಮ್ಮಿ ಕುಸಿಮಕ್ ತರ
0: ನತ್ತಿನತೆ ಇಮಾಗಿ ದೇವ ಭಕ್ತ ಸಖ್ಯ ಗನೆ ಲಾವ ಇಮಾಗಿ ಹೇ ಥೌನಾ ಪರವ ಸಂಸಿಲ ಓ ಫಂಬಾಲ್ ಸಿ ನಾಕ್ತ ಕುಪಾಯ್ ಸೇನ ಪಾಯ್ದಲ್ ಸೇನ ಜಖು ನಾನ್ ಥೋಕ್ಕಿದ ನಬ ಪಾಂಗ್ ಕೊಂಗ್ ಸಿಬು ಲಾಯ್ ಓಯ್ ಕ್ರಬ ನಬುಧವ ಮದಿ ನ ಪಾಯ್ ಬುಂ ಓ ಸಿಂಗಿ ಯೇಂಗ್ ದುನ ಇಸಾನ ತಾನಿಂಗ್ ದಬ ಹಾಯ ನಿಂಗ್ ದಬ ವಾಹೈ ಸಿಂಗ್ ದೋ ಇಮ ಇಮ ಅಮುಕ ನೆಪ್ಪನ್ ಕರೋಯ್ ಇಸಿನ್ ಸಿನ
1: ನಾಕ್ ಪಿಗನಿ ಹೇ ಇಮ
0: ಇಮ
1: ಇಪಾಯಿ ಪೋ ಪುರೋಲ್ ಸಿಂಗ್ ಪಂದುನ ಸಕ್ರವ ಭೀಸ್ಮೈಗೆ ವಾಸಕ ದೂತಂಗದೆ ಪುನ್ಸಿ ಸುಪ್ಪಂಗಾಕ್ ಪಂಗಂಬ ಬೌರುಪ್ಪಿನ ವಿರಮ ಕ್ಷೇತ್ರಿಯ ಮಸಾಗೆ ವಾಸಂಗಾಕ್ ಪಂಗಂಬ ಥೌನಾದು ತಂಗದಿ ಕಯಂಬಿಗನು ನೇ ಹೇ ಇಮ ಸೇಜ
0: ಪೇಲೆ ಇಮಾಗಿ ವಶಕ್ ಚೇತ್ಲವ ಇಸಾಗಿ ನಿಂಜಬದುಮಕ್ ಪಾಂಥೋಕ್ಪ ಗಮ್ಜರು ಅದುಬು ಪಿಯು ನಂಗೆ ಅಯಾವ ಮತ್ತಂಗ್ದಿ ಇಮಾಗಿ ಅನಿಂಬಸಿದ ಇಸಾಗಿ ವಶಕ್ ಸು ಕಾಯ್ದನವ ಇಮಾಗಿ ಪಾಮ್ಜಬಸಿಸು ಥುಂಗ್ನವ ವಾಫಮ್ಮಸಿದ ವರೆ ವತಾನಗದವದಿ ನಹಾಕ್ತನಿ ನಂಗ್ದಿ ಅಮತ್ತಂಗಾಯ್ದವ ಉರೇಪ್ನಿ ಕುರುಗಿ ಯುಂಫಂಸಿದ
1: ತಾಕ್ಪಿಯೋ ಇಮಾನ ಸಾದ ಇಮಾನ ಲೋನ್ಥುಪ್ ನನ್ನ ಥಂಬಿರಿವ ಥಮೋಯ್ ನುಂಗಿ ವಾಹಿ ಪುನ್ಮಕ್ ಫಿಗೌ ಶಾನಯ ಜರಿ ನ ಸಾ ಭೀಸ್ಮಯ ಹಾಕ್ನ
0: ನ ಪಾವು ಶಾಂತನುಗಿ ಒಯ್ಜಬಗುಂ ನಂಗ್ನ ತತ್ಪದ್ರವ ಇರಿ ಲಾಯೋಯ್ ಕ್ರವ ನನಾವ್ ಅನಿಯದು ನತ್ತವ ಇಮಾಗಿ ಪಿಬುಕ್ ನುಂಗ್ದಗಿ ಕೇನ್ಕಿವ ಇರಿಗಮಸು ಲೈರಿನೆ ಇಮಾಗಿ ಬುಂಗ
1: ಕರಿ ಹಾಯ್ಬ ಇಮಾ ಪಿಬುಕ್ ನುಂಗಿ ಅತೋಪ್ಪ ಇರಿಕಮ ನ ಸಾಹಿಬ ಚಿತ್ರಂಗದ ಮದಿ ಬಿಸಿತ್ರ ಬೀರ್ಜನಿ ನತ್ತವ ಪಿಬುಕ್ ನುಂಗಿ ನ ಸಾಮಸು ಲೈರಿ ಹಾಯ್ಬ ತಾಕ್ಪಿರೋ ಇಮಾ ನ ಸಾದ ಶಕಂಗ ನದ್ರಿಬ ನ ಸಾದುಗಿ ಅಶ್ಯಂಗ ಪರಿಸೋ
0: ಅದುಂಗೈ ನಮ ಐನ ಹಿರಾನ್ ಬಿ ಒಯ್ರಿಂಗೈ ಫಂಜಖಿ ಪರಾಶರ್ ಮುನಿಗಿ ಮಫಂದಗಿ ಕೃಷ್ಣ ದೈಪಾಯನ್ ಕೌವ ಇಪಾರಿಯಮ
1: ಕೃಷ್ಣ ದೈಪಾಯನ್
0: ಮಬುಧಿ ಮರೌ ಸಿಂಗಿ ಯೇಂಗ್ದುನ ಖ್ವಾಯಿನ ಮಾವು ಖಂಗ್ನರಿ ಬೇದ ವ್ಯಾಸ ಹಾಯ್ನ
1: ಬೇದ ವ್ಯಾಸ ಹಾಯ್ ಬಾ ಓ ಕೊಯ್ರೆಲ್ಲಿನ್ ಸಾಂಗಿ ಮರಿನ ಇಮಾ ಶೀಜಗೆ ಪಿಬುಕ್ಕ ಮಹಾಮುನೆ ಬೇದ ವ್ಯಾಸ್ಕ ಕಯಾದ ನಗ್ನ ಸಮ್ನರಂ ಲವ
0: ಮಹಾಗದೋ ಇಮಾಗಿ ದೇಹಾನ್ ಬನಾವ್ ಪಮ್ನಿನೆ ಇಮಾಗಿ ಬಿಸ್ಮ
1: ಓ ಕಯಾದ ಲೈವಕ್ ಪಕ್ರವ ಲೋಕ್ ಸಿಂಗ್ ಸೋವ ಮಹಾಕ ಕುರು ಸಗಗ ನಗ್ನ ಸಮ್ನ ಜಬ ಕಯಾದ ಲೈವಕ್ ಪಕ್ರವ
0: ತಾರೋ ಇಮಾಗಿ ದೇವ ವರ್ತ
1: ತಾಕ್ಪಿಯೋ ಹೇ ಇಮಾ
0: ಯಾದವ ತೌರನು ವಾಫಂ ಸಿಮದಿ ನೀರಗೆ ಇಮಾನ ಕೃಷ್ಣ ದೈಪಾಯನ್ ಇಸಾ ಬೇದ ವ್ಯಾಸ್ಗಿ ಮಫಂದಗಿ ಕುರುಗಿ ಮರು ಅಥೆಂಬ ಅಹಿಂಗಿ ಪುಂಫಂದ ಹುಲ್ಲ ಸನು ಕುರುಗಿ ಮೌಸ್ಗಿ ಲೌಫಂದ ಸಗಯಸಿಗಿ ಫಂಬಾಲಸೆ ಗಾಕ್ನವ
1: ವಾಫಂ ಮದು ಮಗ್ನಯ ಥಂಗಿ ಹಾಯ್ನ ಲೌರಗೆ ಇಮಾ ಕುರುಗಿ ಫಂಬಾಲ್ ಗಾಕ್ನವ ಸಗೈಗೆ ಸದಾ ನೌದ ಸಂದೋಕ್ನವ ಈ ಮರಿಗೆ ಮರುವುದ ಹುನ್ನ ನಮಗಿದಮಕ್ ನಯಾ ಥಂಗಸೆ ಇಕ್ಕೊಕ್ತಕ್ತ ಹಾಪ್ಸರ್ವನಿ ಇಮಾ
0: ಇಮಾಗೆ ಭೀಸ್ಮ
1: ಇಮಾ
2: ಮಸೆ ಸಗೈ ಅಸ್ಸಿಗೆ ಮೈಹೌರೋನ್ದಗಿ ಲೈರಕ್ಲವ ಚಟ್ನವಿನಿ ಸಗೈಗೆ ಪೊಕ್ಲೆನ್ ಪೊಕ್ಪ ಓಯ್ರಿವ ಮಬುದೌ ಭರೋತ್ ಕೌಬನಿಂಗ್ ಥೌದಸು ಪೋಕ್ಪನಿ ಶಕುಂತಲಾನ ವಿಶ್ವಮಿತ್ರಗೆ ಲೈನಿಂಗ್ ಕೈಹಂಕ್ರವಿ ಲೈರೈ ಪಾಕ್ಕಿ ಜಗೋಯ್ ಸಾಬಿ ಮೇನಕ್ಕಾನು ಹುಂದೋಕ್ಲಂಬಿ ಶಕುಂತಲಾನ ಮತಂಗಿ ಖುಂಗ್ಲೈ ತುಂಗಿನ್ನ ಬೇದ ವ್ಯಾಸ್ಗೆ ಥೌಜಾಲ್ ಫಂಜದುನ ಅಂಬಿಕ್ಕಾನ ಮಜಾಯ್ಬುಮ ದಿತ್ತರಾಸ್ತ ಫಂಜಗಿ ಮನೋ ವೇ ಮಾಂಬಾಲಿಕ್ಕಾಗಿ ಮತಂಬಾಕ್ತ ಪಾಂಡುವು ಪಂಬ ಫಂಜಗಿ ಅದು ताइबंग मपुगी थौजाल मपुंग फाखिद्र माले मचिल मनाउ अनिदो गुरुगी फम्बाल काबदा अवाटप अममम लैबा मिराय थोक फत्तब निंथो मचा ngakत ओइक्रे मयामुंग दित्तरास्तगिना ऊननबगी पांगन वाले मनाउ इबुंगो पांडु सोनम नादम माइब माइबिन महक ममित्त मसा ऊनब पांगल लैते हाय मरम सिंह सिलैबना सुथांगयिन कुरुगी फम्बाल निंथो ओइहौनबा सदा नौदा खुरी लिसांग तत्खिबा याबगी मिपाइब पोनरम मिपाइब दुमकोकननबा मतम खरगी तुंगदा पराशर मुनि नंगा फाबग निंगोल सैतबती द पिनखिबा कृष्ण दैपायन मुनि लाइनिंग मदो ममागी अथंगाक्तुना अमुक सुहन्ना ई पीबा लाक्कदौरी ममौ इबेमा अंबिकागी लैमकोंदा
3: अंगना
4: सना इबेमा
3: इनाक्सिदा अमुक तलाखो
4: लक्सरी लक्सरी सना इबेमा
3: करी सिंथा ताक पिगदबा सना इबेमा पुंगनिंग लैताना अमुक तफमथको सनाई बेमा नहान मखैदे नखोत मग्न मके सेमबी बनी अहाक पु
5: सनाई बेमा
3: आदु बुंगसिदि पुन बिगे नंगी समलांग से इखोत मग्न खोंगतुना
5: मसिदि हौन द्रेदा लैमरेम बि बेमा मिनाई नु बिदबु सनाई बेमा मग्ना
3: नसिदगी इनाउ नु पि सकलबनी नंग से
5: ओंथोक प फागी बु तौबिरे
3: फागी न तीन हे अंगना असेंबा असुम्बदुम खाइरबनी
5: शुद्र निंगोलबु निंगथौन पोकपी निंगथेम द ओंगबी इबेमगा करम न मरी थोकनगदौरिबा
3: ताइबंगसिदबु ओइथोकतब करियम लैरिबगेन हे अंगना
5: ओइथोकतब ओइथोकतब मत सुलैतबरा लैमरेम बेबेमा
3: ईश्वर नबु चानबीरबदी तानजानबु पीरबदी ओय थोक तब हाय ब अमामुक लेतेन हे अंगना
5: अदो ओय रबदी लेय मकोन गि नाय थांग सि कोक्तुना इनिं तम न पांज बंगम नो मस पंगक पयाइना इपुन सि सिदा
3: लेय मकोन गि नाय थांग से कोहन बंगम बिनि आइसे
5: सिपल सि गि वांग मद थवाइन खोइदा जब सखमान लेंग मान नब कना गुम ब मिसक अमग लोइनना पुन सि खोंग लोइ सेम बसु पंगक पयाइना इपुन सि सिदा
3: नंग न पाम जदबा मिनाई नुबिगी मिंगौसे कोहन गदौरिबा सिसु आइनि
5: पुक्सेल चाउरबि लैमरेम बिगी सना पुक्निंग दुदा अदुगुम न खन बिरक पतन जा सुलै खिबरा लैमरेम बि इबेमा
3: ngasigi ahingi ani suwe yotak asimatang aina haiba illu
5: sana haibema
3: ahing asin hek hau kibaga koklabani nangi minai nai thang
5: ahing asin hek hau kibaga minai nai thang koklagadaba
3: naning tamlabani hayenge surja devana nongodola tyade he khundorak pada
5: nong hek nan baga ining ikha tamba phanglagadaba
3: chachakro chachakro chingna balaitana nangi haurak phammoiri bana khungang aduda
5: thari basibu tai bangla aibu aiba mang mang libra
3: mang natin he angana
5: sanai bima
3: asengba asumba dumak hairaban loksa pigani sallok pigani nangi kari wat kani ai hostina asige lai maren bini
5: karino karino tak piu pang dauri basin thado ai nanga sige ahinga sida lai maren bi bema
3: lai maren bi ambika gi potha kada ning them nu bigi phijon set tuna सनालुपा मनी मुक्तान लैतेंगदुना इहुत सिनबगी सिनथान
5: लैमरेमगी इहुत इरेंग सिनबगी सिनथा
3: ओइ बियुनांगना आइगी फमुंगदुगी मप्पु ngasih ahing simata
5: करिनो करिनो ताकपिरि बवा फमदो लैमरेम बेबेमा मदु मदु बोय थप याबो वा फमला
3: नंग सुखंगली बनात्रा अंगना आइसे कासिनिंग थौगी मचाई बे मनी हाइबा
5: सनाई बेमा
3: लेलक्की जौबोनगी पुंसी लैमकोहनगी चटनबियामदी वरक चैथेंग इंदुना मंखी युंबान पुंसी नुंगाइरब मंगलानम थवाई तान लेंग जब कुंदो परेंगदो इखुत सिना पाइजदुना ꯈꯟꯖꯒꯗꯧꯕ

0: ಸ್ವಯಂಬಳಿ ನುಮಿತ್ ತುಮಕ್ತದ ನಮ್ದು ನ ಪಾವಿ ಕಿಯೈವ ನುಪ್ಪಾ ತೋಕ್ತವ ನುಪ್ಪಿ ಜಾಗಿ ಚನ್ನಲೋನ್ ಖಂಗ್ದವ ಇತ್ತೈವ ಮೋ ಬೇಸ್ಮನ ಮನಾವು ನುಪ್ಪಾಗಿ ನಮ
1: ನಮ್ ಜಾನ್ ನಮ್ ಥೇಕ್ನ ಬಗೆ ವಪ್ಪಂದು ಮದಿ ನನಾಯಿನ ಬಿಸ್ಸು ತಮೊಯ್ ಸೋಕ್ನ ಪೆಂಜಕ್ಕಿದೆ ಸನಾಯಿ ಬೇಮ
0: ಅದುಗ ಅದುಗ ಗಸಿನ ಪದೆಂದುನ ತಂಬಿರೆ ತನ್ನರೋಲ ಮಗೆ ಪಂಕೈ ನಾಮೋ
1: ಚತ್ನರೋನ ನಿಂಗ್ ತಮ್ಮ ಬುತ್ತು ಮೊಯ್ನ ಬಿರವ
0: ಮದುದಗೆ ಕುಪ್ಪಾಯ್ ಸೇನ ಪೈಸೆಲ್ಲೌದವದಗೆ ಪುನ್ಸೀವುನಂತದುನ ತಾಂಜ ಕ್ರೇ ಸಾಸೆ ಲುಕ್ಕಾವೈ ಬಗೆ ಸಾಪ್ಪಣ
1: ಕ್ಷಾಯ್ ಬೇಮ
0: ಒಕ್ಕಲ್ಲ ಸೇ ತದೇ ತದೇ ಪುಮಿಂಗ ಸೇ ತನೋ ತನೌನ ಮಯೋಳ್ ಕಂಕ್ರವಿಲೈ ಪಾಲ್ಗಂ ಲಲಕ್ಲೆ ಇಪುನ್ಸಿಯ ಸೇ
1: ಲೈಮಕ್ಕೊಂಗಿ ಮೊಂದು ಮೊಂತೆ ಮಿನಾಯಿ ಮಿಸಲ್ ಮರಕ್ತ ನಿಂಗ್ ಬಕ್ಕಾಯಿನಲ್ಲಿ ಅನ್ಬೀರಿ ಬೋಯ್ರೇಕೊ ಸನಾಯಿ ಬೇಮ
0: ಮಧುನ ಸುಳೋಯ್ವ ನಾಯ್ಕಿದೆ ಅಂಬಿಕ್ಕಾಗಿ ರಾಯ್ ಬ
1: ಸನಾಯಿ ಬೇಮ
0: ಸನವಿ ಪತಾಕಿ ಸಗೈ ಮುತ್ತ ನವ ಸನವಿ ಮಪುಂ ಪಾನಲೈ ಸಾತ್ತಂ ಜವ ಪಂಗೌದ್ರವಿ ಮೈ ಮರೋಂ ಸುಂದ್ರವಿ ಐಗಿ ಸಿಯೋಂ ನುಂಗ ನಿತಂ ಮನ್ಬಿರೆ ಅಯಾ ವೈಚಾಮ
1: ಅಯಾ ವೈಚಾಮ
0: ಅದು ಸಾಧುರಿ ಮಸಾನ ಪಂ ಜಗದ ಪಂಬಾಲ್ವು ಜನ ಬಗೆ ಮಪ್ಪಾಂಗಳಿ ಬಿನ ಬಿರಕ್ಟ್ರೆ ತೈವಂ ಮಪ್ಪೂನ
1: ತೊಪ್ಪಿರೋ ತೊಪ್ಪಿರೋ ಸನಾಯಿ ಬೇಮ ಪುಕ್ನಿಂಗ್ ಲೈತಾನ ಪೊಥಾಬಿರೋ ಸನಾಯಿ ಬೇಮ
0: ಅಂಗನ
1: ಸನಾಯಿ ಬೇಮ
0: ಸುತಿ ನೀಗೆ ನ ಪಂ ದಗೆ ಅಯ್ಯ
1: ಸನಾಯಿ ಬೇಮ
0: ತೈವಂಗಿ ಚೈ ಪೂ ಒಸಿದಗೆ ನಾ ಥೈದುನ ನಂಗಿ ಐರೆ ಪಂ ಮದುದ ಅವಾ ಪೊಥಾ ಜಗೆ ಗಸಿ ಅಹಿಂಸಿಮ
1: ಸನಾಯಿ ಬೇಮ
0: ಅಹಿಂಸಿಗೆ ಮತುಂಗದಿ ನನಿಂಗ್ ತಮ್ ಜರಗನಿ ನಂಗ್ಸು
1: ನಿಂಗ್ ತಂಬ ಓಹ್ ನಿಂಗ್ ತಮ್ಮ ಹಿಂಗ್ಬ ಪಾಂಬ ಸಿಸು ನಿಂಗೆ ಹೌನ ಸಾ ಓಯ್ರ ಮಾಲೆ ಸನಾಯಿ ಬೇಮ
0: ನಿಂಗ್ ತಂಬ ಕರಿಗಿ ಪಾಮ್ಲೋಯಿ ನಂಗ್ನ ಮಯೋಲ್ ತಿಂಗ ಚರಕ್ ಪದಂಗಾಯ್ರಿ ಪೊಮ್ಲಿ ಪೊಮ್ಲಿರಿ ನಹ ಕುಚು ಕುಮೇನ್ ಸವೋಂ ಸದಾ ಸುಮದ್ನ ಫಜಬಿನಿ ನಹಾಕ್ಸೆ ಅಂಗನ
1: ಮಿನಾಯ್ ನುಬಿನಬು ಕಯಾ ಫಜರುಗದಗೆ ಲೈಮರೇನ್
0: ತತ್ತನ ಸೋಳಿಬನಿ ಸಿನ್ಸಿನ ಒಂಥೋಂ ನಮಕ್ ಫಜೈ ಅಂಗನಾಸೆ ಕೊನುಂಗ್ ಮನುಂಗಿ ಥೌಗಲೋಯಿ ಸಿಂಗ್ಲಕ್ತದಿ ನಂಗ್ ಮುಕ್ ಸಭಾನ್ ಮೂರ್ತಿ ಚುಂಬಿ ಚುಂಗ್ ಫಿರಾನ್ ಚಾಬಿ ಕನಾವು ಯಾವಡಿಬಗೆ ಹೇ ಅಂಗನ
1: ಇವೇ ಮಗೆ ನನಾಯ್ ಒಯ್ಸರು ಬದುನ ತೌರಿಬನಿ
0: ವಾರಿಯ ಮಲಿಗೆ ತಾವು
1: ತಾಕ್ಪಿಸಿ ಲೈಮರೆಂಬಿ ಬೇಮ
0: ಇಮಾ ಸೀಜ ಸಹಿತ ಪತಿಸು ಅತೋನ್ಬ ಮಪೋಕ್ತ ಪೋಕ್ಪಿ ಶುದ್ರ ನಿಂಗೋಲೊಯ್ರಮ್ಮಿ
1: ಶುದ್ರ ನಿಂಗೋಲ್
0: ಕುಚೂಸು ಮುಸುಕ್ ಮೂಬಿ
1: ಕುಸೂಸು ಮುಸುಕ್ ಮೂಬಿ
0: ನೋಂಗ್ ಮಗಿ ತಂಜಾ ಮದ ಪಿಬಿ ಖಿ ಪರಾಸರ್ ಮುನಿ ನ ಮಂಗೋಂದ ಥೌಜಾಲಮ
1: ಪರಾಸರ್ ಮುನಿ
0: ಥೌಜಾಲದುದಗಿ ಫಂಗ್ಜಕಿ ಮಸಾಯಿ ಬುಂಗೋಮ
1: ಮಚಾಯಿ ಬುಂಗೋಮ
0: ಮಸಾಯಿ ಬುಂಗೋ ಕೃಷ್ಣ ದೈ ಪಾಯೋ
1: ಕೃಷ್ಣ ದೈ ಪಾಯೋ
0: ಮಿಯಾಮ್ನ ಭೇದ ವ್ಯಾಸ್ ಹಾಯ್ನ ಖಂಗ್ನವ
1: ಓ ಮಹಾಮುನಿ ಭೇದ ವ್ಯಾಸ್
0: ಮಿಕುತ್ತುದಗಿ ಫಂಜಕಿ ಇಮಾಸಿ ಜನ ಸನಾಮ ಸುಗುಂ ನಿಂಗ್ ತೀರವಿ ಲಯಾವು ಲೈಂಗಿ ಕುಚ್ಚುವುದು
1: ಮಮಾಸಿ ದೇವಿ ಮಸು ಅಥವನ್ಬ ಮೊಕ್ತ ಪೋಕ್ಪಿ ಒಯ್ರೆಕೊ
0: ಈ ಪೂರೋಯ್ವ ಲೈಕಿದ್ರವ ಮತು ಇನ್ನಾವು ನುಪಿ ಅಂಬಾಲಿಕಾಗ ಐಗ ನೋಮ ನೋಮಗಿ ಪಾಲಿ ಪುನಜದುನ ನೀಜ ಹೌಳೆ ಇಮಾ ಸೀಜನ ಪೋಕ್ ಪೈ ತೈವು ಅದುದಗಿ ಇಪ್ಪಾರಿಯ ಮಮ
1: ಭೇದ ವ್ಯಾಸ್ ಮುನಿದಗಿ ನಿಂತೆಮ್ಮ ಸಾ ಸಿಂಗ್ ನಿಜ ಹೌರವ
0: ಅದುವುನಿ ಅಂಗನ
1: ತಪ್ಪಿಸಿಲೈ ಮರೆ ಬಿಬೇಮ
0: ಅಂಗಾಂಗ ನಿಮ ಫಂಬಾಲಸಿಗಿ ಮತಿ ಮಪ ಸಾಬ ಹಕ್ ಥೋಕ್ಕು ಮಿಸಕ್ ಸಿಂಗ್ ದಿ ಒಯ್ಕಿದ್ರೆ
1: ಮಖ ಕರಿ ಮುಕ್ತ ಬೀಗ ದೌರಿಬ
0: ಮಖ ಮುಕ್ತಾರ ರೋಯ್ ಸಾಚ ಹೌಳೋ ಲೈ ಮಕೋಲ್ದ ಲೈ ಮರೇನ್ ಬಿಗಿ ಮಹುತ್ ಸಿಂಧು ನ ಹಿಂಸಿಮ
1: ಸನಾಯಿಬೇಮ
0: ಅದುಗ ಸಲ್ಲಗೆ ಐನ ನಂಗೆ ಪೋಥಾ ಕಾತಮ್ನ
1: ಯಥಂಗ ದುಬು ಸನಾಯಿಬೇಮ
0: ಮಸೆ ಲೈ ಮರೇನ್ ಬಿ ಐಗೆ ಅಹಕ್ಪ ಯಥಂಗ್ನೆ
1: ಸನಾಯಿಬೇಮ
0: ಥೌಗ ನಾಯಿ ನಾಯಿ ನುಬಿ ಅಮಗೆ ಪಂಗ್ ಥೌಕ್ ಪಂ ಥೌಕ್ಪ ಕೌ ಫದ್ರಬನ ಥೌದಾಂಗ್ನೆ
1: ಸನಾಯಿಬೇಮ
0: ಕದಾಯ್ ನಂಗೆ ಚರೈ ಪಿ ಫಿದುಕ್ ಮತ್ತೆ ತೊ ಕದಾಯ್
1: ಸನಾಯಿಬೇಮ
0: ನಸಿದಗಿ ಇನ್ನಾವು ನುಪ್ಪಿ ಸಕ್ಲವನಿ ನಂಗ್ಸೆ ಲೋಕ್ಸ ಸರೋಕ್ಸು ತುಂಬಿರಗನಿ ಇತಾಯ್ ಬೇಮ
1: ಇತ ಇತಾ ನಂಬು ನುಗ್ಸಿವಿ
2: ಇತ ಕೈನೋ ತರುಳಿಬ ಮತ ಉಸಿಬೋ
1: ಹೆಂಗ್ ನೈತಂಗ್ ಸಿಕ್ಕೋಪ್ ನಮ ಅತೋಪ್ಪ ಪಂಬೈ ಅಮ್ಮ ಬುಕ್ ಲೈಟ್ರ ಮಾಲೆ ಮಪೋಕ್ಸಿ ಮಗೀತ ಇರೈ ಬಕ್ಕ ವೈ ತುಂಗ್ ಮಿನ ರುಗದವ ಇಸಾವಿ ಇಮಾನ್ ಮಚ್ಚಾದುಗಿ ಮಕ್ಕಾದ ಕುದೋಲ್ ತಮ್ ಜನಿಂಗ್ ಬನೆ ಇಪ್ಪುನ್ ಸೀಸೆ ಪುಗ್ನಿಂಗ್ ಹಕ್ ಜಾಂಗಲಿ ಬಕ್ ಸಿನ್ನದ್ರಿ ಬಿಲ್ಲೈ ರಾಂಗ್ ಹೋಯ್ದ
2: ಇತಾಯ್ ಬಿಮ
1: ಅದವು ಅದವು ನಂಗ್ ದಂಬಿರಂ ದ್ರೇ ಬಿದೀನ ಇರೈ ಬಕ್ಸಿದ ಅಸುಮ್ ನೈತ
0: ಮಿನೈ ನೈ ಥಾಂಗಿ ಯುಲಿಂಗ್ ಬರಿ ಪುರಿದಗಿ ಚಾರೋನ್ ಚುರೋನ್ ಸುಪ್ನ ಉಲ್ಲಗ್ಲೆ ಬಿನ ಪುಂಸಿನಿ ಮಿಕ್ಕು ಖುದಿ ವಂಗಾಂಗ್ ಖುದಿ ಖೊಂಥಾಂಗ್ ಖುದಿ ಅಫಾ ಅಪ್ಪನ್ ಮರಕ್ತ ಹಿಂಗ್ಲಗ್ಲೆ ಬಿ ನೀನ ಮಿ ಹೌಜಕಿ ಬನಿ ಮತಂ ಚುಪ್ಪದ ನಸಾಗಿ ನಿಂಗ್ ತಂಬ ನುಮಾಯ ಜಗದ ಅಪಾಮ್
1: ಅದು ಬೈತ ಪುನ್ಸಿ ಬೊಯ್ ಕೆಲಾ ಪನೋಂ ಹೌಸೆ ಹೋಗ್ಚವತ್ತಾರಿ ಬರತ್ತರಾಮ್ನ ನಿನ್ನೈ ನೈತಾಗ ಸೇರ್ಕ ಹೋಗ್ಚದವ
0: ತಾನಿಂಗ್ ಕೆಬದೈ ನಹಾಕ್ ಇಶಿಂಗ್ ಕೊಂಗಿ ನುಂಗ್ ಶೀರವ ಇರಾವ್ಕೊ ಎಂಗಿಂಗ್ ಕೆಬದೈ ನಹಾಕ್ ಹೌನಾನ ಲೇಂಗ್ ಲೇಂಗ್ ಚಲ್ಲಬ ಲಬುಕ್ಕಿ ಜಗೋಯ್ತಂತ ಪಾಮ್ಜಕಿ ಬದೈ ನಹಾಕ್ ಸಾಂಬಾಲ್ ಲೇಂಗ್ ಬಾನಬ ಸಿಂಗ ನನಿಂಗ್ ತಮ್ನ ಸೇನ್ ಚೋಂಗ್ದುನ ಸಾನಜಬ ತಿಂಜನಿಂಗ್ ಕಿಬದೈ ನಹಾ ಪಾಗ್ಲಬ ಅತಿಯಾಗಿ ಮಕೋಯ್ದ ಉಸೇ ಗೋಯಾ ಸಿಂಗ್ನ ಕೋಯ್ ಪಾಯ್ ಪಾಯ್ದುನ ಸಾನಜಬ ಫಿಬುಲ್ ಹಾಬಿ ಅಮಾಂಗ್ ಕೋಯ್ಬಿ ಚೆಘಾಯ್ ಚೋಂಗ್ಬಿ ಸಾನನಿಂಗ್ ಕಿಬನಿ ನಹಾಕ್ನ ಹರಹಾಕ್ತಯಾ
1: ಮಂಗ್ಸಕ್ಕಿ ಐನ ಮಂಗ್ಲಾನ್ ಮಂಗ್ಸಕ್ಕಿ ತ ಹೋಯ್ಸಿನ ಇನ್ನಿಂಗ್ ತಂದ ಹೆಂಗ್ ಜಬ ಮಿತ್ಗೆ ಇನ್ನಿಂಗ್ ತಂದ ಪಾಂಜಬ ಚಿಂತ
0: ತಾಯ್ಬಿಮ
1: ಅಯ್ಯತ್ ಅಪ್ಪಲ್ಲ ಇತ್ತವ ಅಚೊಂಬ ಕೊಂಗ್ತ ಅದೊಬ್ಬು ಅದೊಬ್ಬು ಮಮ್ಮಲ್ ನಾಯ್ರಬ ಪುನ್ಸಿಗೆ ಕೊಂಚತ್ ನಮದೆ ಅರೆಂಬದಕ್ಕೆ ಮನ್ ಬತ್ತಾರ ಬರ
0: ನಂಗ್ ನಮಿ ಹೌಜಕಿ ನಸಾಗಿ ಇಜತ್ ನಸಾಗಿ ಗುನ್ ಪುದೊಕ್ಚದನ ಮಮಲ್ಲೈನ ಹಿಂಗ ಪುನ್ಸಿ ಮಹಿಂಗ
1: ತೈಬೇವ
0: ಮತಿಂಗ್ ಥೋಕ್ನ ಹಿಂಬ ನರಮ್ ದೊಂಗಿ ಪುನ್ಸಿ ಮರೇಲ ಅಮ್ಮ ಆಟ ಥೋಕ್ನ ಹಿಂಬ ಪುನ್ಸಿಗೆ ಮಹಾವ ಅಮ್ಮ ಲೈಬಕ್ ಥಿಬಿ ಮಪೋಕ್ನ ಇತ್ತ ಪುನ್ಸಿ ನಮ್ಮ ಕಾಂಗ್ಸಿದ ಥವಾಯ್ಸೆ ಪಿಕಂ ನವನ ಹೇನ ಪರಬ ಮಪೋಕ್ನ ಇತ್ತ ನೋಂಗ್ದಂಬನ ತಂಬಿರಂಲೆ ಬಂತೊಂಗಿ ಲಂಬೇದ ತಿಂಕಂ ಪಿಫಂ ಥೊ ಈ ಮಮಲ್ಲಮ್ಮ ಅಪಾಂಬ ಅನಿಂಬದು ಲೈಬದ ಅದೋಗಿ ಸುಮ್ಮಥಕ್ ಮಿನಾಯಿನಿ ನಂಗ್ದಿ ಮಿನಾಯಿನ ಥಾಂಗಿ ಮಸ
1: ಇದೈವೇಮ
0: ಕರೀಬು ಮಂಗನಿ ನಂಗ್ನದಿ ಯಾ ಥಂಗದು ಇನ್ಬನತ್ತ ನಿಂಗ್ ತಮ್ಮದು ಹಾನತ್ತಾನ್ಕೋ ಅದು ಕೋನ್ನಸಲು ಅಪಾಂಬಲ
1: ಕಥೋಕ್ಚವ ತಾರಬ ರೈತ ಇಸಾಗಿ ಒಯ್ಸವ ಕಡ ಪಂಗ್ನವ ಪಂಥುಂ ಅಂಬದಿ ನಿಂಗ್ ತಂಬ
0: ತಂಜಾ ಅದು ಲಾಕ್ಲಬನೆ ಸಿ ನುಂಗಾನ್ಬದಗಿ ನನಿಂಗ್ ತಮ್ ಲಗನಿ ಲಾ ಪೊಥಾರೋ
1: ಲಿತ
0: ನಾಯಿರೋ ಅಹಿಂಸಿಗಿ ಅನೀಶು ನಥೌ ಸಿಂಥ ಪಾಂಗ್ಲನಿ ಮಿನಾಯೋ ಲಿಂಗ್ಸು ಕೋಕ್ಲನಿ
1: ಇದೈವೇಮಾ

0: ꯂꯦꯡꯕꯤꯕ ꯇꯥꯔꯕ꯭ꯔꯥ? ꯎꯅꯕꯒꯤ ꯍꯦꯛ ꯊꯪꯅꯕ ꯃꯤꯀꯨꯞ ꯑꯁꯤꯃꯛꯇꯗ
1: ꯍꯦ ꯊꯧꯖꯥꯜ ꯍꯩꯔꯕꯤ ꯏꯕꯦꯝꯃ, ꯑꯍꯤꯡꯒꯤ ꯑꯃꯝꯕꯗ ꯌꯥꯔꯦꯛ ꯂꯝꯕ ꯎꯆꯦꯛ ꯋꯥꯌꯥꯅ ꯅꯣꯡꯉꯥꯜꯂꯛꯄ ꯏꯁꯤꯛ ꯍꯨꯂꯛꯄꯗ ꯀꯣꯔꯧ ꯃꯁꯦꯛ ꯃꯉꯥꯜ ꯂꯥꯛꯄꯗ ꯄꯟꯊꯅꯗꯦ ꯀꯩꯗꯧꯅꯨꯡ ꯃꯍꯥꯛꯀꯤ ꯌꯥꯔꯦꯛ ꯐꯝ ꯃꯀꯣꯟ ꯅꯨꯡꯗ?
0: ꯑꯍꯤꯡ ꯑꯃꯒꯤ ꯇꯦꯜꯂꯕ ꯃꯤꯀꯨꯞ ꯈꯔꯗꯪꯁꯤꯗ ꯁꯛꯈꯪꯅꯈꯤꯕꯤ ꯇꯣꯠꯂꯕꯤ ꯃꯄꯣꯛ ꯑꯁꯤꯒꯤ ꯃꯔꯝꯗ ꯑꯩꯒꯤ ꯄꯔꯤꯆꯣꯏ, ꯏꯁꯛ ꯏꯃꯤꯡ, ꯌꯨꯝꯅꯥꯛ ꯁꯥꯒꯩꯒꯤ ꯃꯔꯝꯗ ꯈꯪꯅꯤꯡꯕꯒꯤ ꯏꯈꯧ ꯂꯥꯡꯕ ꯄꯣꯛꯄꯤꯗ꯭ꯔꯕ꯭ꯔꯥ ꯄꯨꯛꯅꯤꯡꯗꯨꯗ?
1: ꯍꯣꯁꯇꯤꯅꯥꯂꯩ ꯃꯀꯣꯟꯗ ꯌꯥꯇꯥꯕꯁꯦ ꯏꯅꯥꯠ ꯅꯠꯇꯦ, ꯎꯃꯪꯗ ꯂꯦꯟꯕ ꯂꯥꯏꯅꯤꯡꯕ ꯑꯩꯒꯤꯗꯤ ꯂꯩ ꯃꯀꯣꯟꯒꯤ ꯏꯇꯤꯟꯅꯔꯨꯕ ꯄꯨꯟꯁꯤ ꯈꯣꯡꯍꯧ ꯑꯃꯒꯤ ꯂꯤꯄꯨꯟꯅ ꯌꯥꯊꯪ ꯑꯃ ꯉꯥꯛꯄꯒꯤ ꯂꯝꯗꯟ ꯂꯕꯠꯇꯅꯤ ꯂꯩ ꯃꯀꯣꯟꯁꯤꯗ.
0: ꯂꯩ ꯃꯀꯣꯟꯁꯤꯒ ꯂꯩꯅꯖꯗꯦ ꯑꯩꯗꯤ, ꯏꯒꯤ ꯏꯔꯝꯗꯁꯨ ꯏꯊꯛ ꯊꯣꯡꯕꯁꯤꯡꯒꯤ ꯃꯌꯥꯊꯪ ꯏꯟꯕꯅ ꯏꯁꯤꯟꯖꯥꯡ ꯑꯣꯏ, ꯂꯩꯇꯦꯡ ꯃꯔꯛꯇ ꯑꯋꯥꯏꯕ ꯐꯝꯖꯥꯎ ꯑꯁꯤ ꯁꯦꯟꯅꯖꯔꯝꯕꯅꯤ ꯑꯍꯤꯡ ꯃꯤꯡꯁꯦꯟ ꯈꯥꯡꯅ꯫
1: ꯀꯔꯤ ꯍꯥꯏꯕ? ꯍꯣꯁꯇꯤꯅꯥꯒꯤ ꯂꯩ ꯃꯔꯦꯜꯂꯛꯇꯒꯤ ꯁꯤꯟꯊꯥꯕꯤꯅ ꯂꯝꯗ꯭ꯔꯕ? ꯑꯣꯍꯣ, ꯁꯣꯔꯁꯤꯗꯒꯤ ꯑꯇꯥꯝꯕ ꯃꯐꯝꯗꯒꯤ ꯂꯥꯛꯄꯅ ꯊꯣꯡꯖꯤꯜꯂꯥꯅ ꯆꯪꯂꯨꯕꯒꯤ ꯏꯔꯥꯜ ꯄꯨꯔꯒꯗ꯭ꯔꯥ ꯍꯟꯈꯤꯕꯁꯤꯗ?
0: ꯑꯍꯤꯡꯒꯤ ꯑꯇꯤꯊꯤꯕꯨ ꯑꯣꯛꯀꯗꯕ ꯃꯤꯊꯨꯡꯐꯝ ꯁꯪꯒꯥꯏ ꯑꯗꯨꯗꯤ ꯁꯣꯏꯅꯕ ꯂꯩꯇꯦ, ꯄꯥꯞꯄꯨꯏꯅꯒꯤ ꯀꯔꯤꯁꯨ ꯃꯤꯄꯥꯏꯕꯤꯒꯅꯨ, ꯇꯔꯥꯝꯅ ꯑꯣꯛꯂꯝꯒꯅꯤ ꯍꯥꯏꯕꯒꯤ ꯈꯧꯔꯥꯡꯅ ꯂꯥꯛꯄꯤꯔꯤꯕ ꯂꯩ ꯃꯁꯤꯖꯗꯨꯗꯤ ꯅꯅꯥꯏ ꯑꯩꯗꯤ ꯅꯠꯆꯗꯦ, ꯑꯪꯒꯅꯥꯅꯤ, ꯅꯅꯥꯏ ꯑꯩꯗꯤ ꯂꯩ ꯃꯀꯣꯟꯒꯤ ꯊꯧꯒꯅꯥꯏ ꯅꯨꯕꯤ, ꯊꯧꯒꯂꯣꯟ ꯕꯦꯕꯥꯔ ꯈꯪꯖꯗ꯭ꯔꯕꯤ
1: ꯑꯪꯒꯅ, ꯂꯩ ꯃꯀꯣꯟꯒꯤ ꯊꯧꯒꯅꯥꯏ ꯅꯨꯕꯤ, ꯇꯥꯎ ꯍꯦ ꯑꯪꯒꯅ, ꯂꯥꯏꯅꯤꯡꯕ ꯑꯩꯈꯣꯏꯁꯦ ꯇꯔꯥꯝꯅ ꯑꯣꯛꯅꯩ ꯅꯣꯂꯨꯞꯄꯒ ꯂꯣꯏꯅꯅ ꯆꯥꯎꯔꯕ ꯅꯤꯡꯊꯧꯔꯦꯟꯒꯤ ꯗꯔꯕꯥꯔꯁꯤꯡꯗꯗꯤ,
0: ꯃꯍꯥꯃꯨꯅꯤ,
1: ꯑꯗꯨꯕꯨ ꯂꯩ ꯃꯀꯣꯟꯒꯤ ꯂꯩ ꯃꯁꯤꯡꯅꯗꯤ ꯂꯧꯅꯕꯅꯤ ꯑꯩꯈꯣꯏꯁꯦ ꯁꯣꯍꯣꯔꯗꯒꯤ ꯇꯥꯝꯅ ꯍꯨꯟꯗꯣꯛꯈ꯭ꯔꯕ ꯑꯃꯣꯠ ꯑꯀꯥꯏꯒꯨꯝꯅ
0: ꯊꯧꯒꯜꯖꯕꯗ ꯏꯕꯨꯡꯉꯣꯒꯤ ꯅꯤꯡꯕ ꯊꯣꯡꯗꯕ ꯀꯌꯥ ꯌꯥꯎꯈ꯭ꯔꯕꯁꯨ ꯉꯥꯛꯄꯤꯒꯅꯤ, ꯆꯝꯖꯔꯕꯤ ꯅꯨꯄꯤ ꯃꯆꯥꯅꯤ ꯈꯟꯕꯤꯗꯨꯅ ꯅꯅꯥꯏ ꯑꯩꯗꯤ ꯊꯧꯒꯅꯥꯏ ꯅꯥꯏꯅꯨꯕꯤꯅꯤ,
1: ꯀꯞꯀꯅꯨ ꯀꯞꯀꯅꯨ ꯍꯦ ꯑꯪꯒꯅ, ꯂꯩ ꯃꯁꯤꯖꯁꯤꯡꯗꯤ ꯃꯈꯣꯏꯗꯒꯤ ꯊꯥꯛ ꯍꯟꯊꯩ ꯈꯟꯕꯁꯤꯡ ꯃꯐꯝꯗ ꯅꯣꯂꯨꯛꯇꯕꯅꯤ, ꯃꯈꯣꯏ ꯃꯁꯥꯕꯨ ꯊꯧꯒꯜ ꯇꯧꯍꯟꯕꯇꯅꯤ ꯃꯈꯣꯏꯒꯤ ꯑꯄꯥꯝꯕ ꯌꯦꯡꯗꯨꯅ, ꯃꯤꯒꯤ ꯄꯦꯟꯅꯕꯇ ꯌꯦꯡꯗꯨꯅ ꯍꯤꯡꯂꯤꯕꯤ ꯊꯧꯒꯅꯥꯏ ꯅꯨꯄꯤꯒꯤ ꯂꯣꯟꯆꯠꯄꯨ ꯊꯧꯒꯂꯣꯟ ꯌꯥꯎꯗꯦ ꯀꯔꯝ ꯍꯥꯏꯒꯅꯤ? ꯄꯨꯛꯅꯤꯡ ꯑꯁꯤ ꯂꯩꯇꯥꯅ ꯄꯣꯊꯥꯔꯨꯔꯦ ꯇꯦꯜꯂꯕ ꯑꯍꯤꯡ ꯁꯤꯃꯗꯤ, ꯃꯣꯟꯗꯨꯝ ꯃꯣꯟꯇꯦꯛ ꯑꯗꯨꯝ ꯌꯧꯕꯒꯤ ꯅꯠꯇꯦ ꯄꯨꯛꯅꯤꯡ ꯁꯤꯕ ꯃꯊꯧ ꯍꯥꯞꯂꯤꯕꯗꯤ, ꯊꯧꯅ ꯍꯥꯞꯂꯤꯕꯗꯤ ꯃꯤꯑꯣꯏꯕꯒꯤ ꯃꯤꯅꯨꯡꯁꯤ ꯍꯥꯏꯕꯗꯨꯅꯤ, ꯃꯤꯅꯨꯡꯁꯤ ꯃꯔꯤꯛ ꯑꯃꯗꯤ ꯐꯪꯈ꯭ꯔꯦꯅ ꯐꯝꯗꯅꯤ, ꯄꯤꯔꯝꯅꯤꯡꯉꯥꯏꯗꯤ ꯀꯔꯤꯁꯨ ꯂꯩꯇꯦ ꯏꯔꯅꯤ ꯍꯥꯏꯕ ꯃꯀꯨꯞ ꯃꯐꯣꯜ ꯑꯃꯒꯤ ꯋꯥꯈꯜ ꯇꯧꯔꯨꯗ꯭ꯔꯕ ꯃꯄꯣꯛ ꯑꯁꯤꯗ,
0: ꯉꯥꯛꯄꯤ ꯍꯥꯏꯕ ꯅꯋꯥ ꯍꯥꯏꯅ ꯀꯣꯛꯍꯟꯕꯤꯔꯦ ꯊꯝꯃꯣꯏꯒꯤ ꯆꯤꯡꯅꯕ ꯄꯨꯝꯕꯗꯤ, ꯄꯥꯝꯖꯗꯦ ꯀꯔꯤꯁꯨ ꯊꯧꯖꯥꯜꯕꯤꯕ ꯋꯥꯍꯩ ꯅꯠꯇꯅ, ꯅꯨꯡꯁꯤꯕ ꯑꯄꯥꯝꯕ ꯑꯅꯤꯕꯨꯗꯤ ꯇꯣꯈꯥꯏꯅ ꯊꯝꯖꯕꯗꯤ ꯉꯝꯒꯅꯤ, ꯑꯇꯣꯟꯕ ꯃꯄꯣꯛ ꯑꯣꯏꯕꯅ
1: ꯌꯨꯝꯕꯥꯜ ꯄꯨꯟꯁꯤꯒꯤ ꯂꯤꯆꯠꯄꯨ ꯅꯥꯊꯩꯔꯕ ꯃꯄꯣꯛ ꯑꯣꯏꯗꯨꯅꯁꯨ ꯄꯨꯛꯅꯤꯡꯒꯤ ꯍꯧꯅꯕꯤ ꯅꯨꯡꯉꯥꯏꯍꯟꯕꯒꯤ ꯁꯍꯨꯝ ꯑꯗꯨꯗꯤ ꯂꯥꯡꯂꯤ ꯅꯅꯥꯛ ꯑꯁꯤꯗ, ꯈꯣꯡꯂꯛꯂꯤꯕ ꯎꯆꯦꯛ ꯋꯥꯌꯥꯒꯤ ꯈꯣꯟꯖꯦꯜꯁꯤꯅ ꯅꯤꯡꯁꯤꯡꯍꯜꯂꯦ ꯑꯩꯕꯨ ꯀꯥꯏꯐꯗ꯭ꯔꯕ ꯏꯊꯧꯗꯥꯡꯒꯤ ꯂꯝꯕꯤ ꯑꯗꯨ, ꯃꯇꯝꯅ ꯄꯟꯊꯗꯕꯅ ꯇꯨꯡꯏꯟꯈꯤꯕ ꯇꯥꯔꯦ ꯈꯣꯡꯆꯠ ꯑꯁꯤꯗ,
0: ꯈꯣꯡꯁꯥꯂꯝꯗꯥꯏ ꯃꯤꯀꯨꯞ ꯑꯁꯤꯗ ꯄꯨꯕꯤꯀꯣ ꯂꯩꯔꯥꯡ ꯈꯨꯖꯣꯞ ꯑꯃꯇꯪ ꯀꯠꯄꯤꯌꯨ ꯃꯄꯨ ꯃꯥꯒꯤ ꯃꯐꯝꯗ, ꯇꯣꯜꯂꯕꯤ ꯂꯩꯔꯥꯡꯕꯤ ꯑꯃꯅ ꯀꯠꯆꯔꯛꯄꯗꯤ ꯍꯥꯏꯅ,
1: ꯍꯦ ꯊꯧꯖꯥꯜ ꯍꯩꯔꯕꯤ, ꯍꯦ ꯊꯧꯖꯥꯜ ꯂꯩꯔꯕꯤ, ꯊꯤꯡꯉꯨ ꯅꯪꯒꯤ ꯅꯨꯃꯤꯠꯀꯤ ꯄꯤ, ꯂꯥꯏꯕꯛ ꯐꯕꯤ ꯃꯃꯥ ꯑꯃꯗꯤ ꯑꯣꯏꯍꯧꯔꯒꯅꯤ ꯅꯪꯁꯨ,
0: ꯂꯥꯏꯕꯛ ꯐꯕꯤ ꯃꯃꯥ,
1: ꯄꯤꯕꯨꯛ ꯅꯨꯡꯒꯤ ꯅꯥꯎꯐꯝ ꯑꯗꯣ ꯀꯥꯏꯍꯟꯒꯅꯨ ꯍꯦ ꯙꯔꯃ ꯆꯦꯜꯂꯕꯤ,
0: ꯍꯦ ಮಹಾಮುನಿ ತೋಲವಿ ಮಪೋಗ್ನ ತಮೋಯಿ ಸೇಗ್ನ ಕೊರುಂ ಸರಿ
1: ಮಂಗೋಲೊಯು ಏ ಪುಕ್ಚೇಲ್ ತಪ್ಪಿ ಮಂಗೋಲೊಯು ಲೈ ಹೌರು ಲೈ ಹೌರು
0: ಮಯಾ ಯಮನ ಸಂಬೀಕ್ರೆ ಐಬು ಅಪ್ಪ ಅಂಬ ಮಿ ಹೌಬ ಮಿ ಕುಪ್ಸಿದಗಿ ಮಾಂಕ್ರೆ ಇನಿಂಗ್ ತಮ್ಲೆಂಗ ಸಿದಗಿ ಐಸೆ ಇನಿಂಗ್ ತಮ್ಲೆಂಗ ಸಿದಗಿ ಐಸೆ
2: ಕಣ್ಣನೋ
0: ಐನಿ ನನಾಯ್ ಐನಿ
2: ತ್ರೂಮಾನ್ ಓದಿರಿಬ ಅಯುಕಿ ಎಂದ ಅಂಗನ್ ಬಸಿದ
0: ನನಾಯ್ ಐನಿ ಅಂಗ ನಾನೆ
2: ಐಕೋ ಚೇನ್ ಕಿನೋ ಚೇನ್ ಕಿನೋನೆ ಅಂಗಾವ್ ವಿನಂಗ್ಬ ಮಂಗಾವ್ ಥಿನ ಸುಂಗಾವ್ ಖ್ರೆದ ಕೋ ನಂಗ್ಸೆ ಕರಿ ಪಾವ್ ಲೈಬಗೆ ಹಾಯುನೆ
0: ಮಮಾಸಿ ದೇಬೇಮಾ
2: ಹೌಗಲು ಹೌಗಲು ಅಂಗನಾ ಹೌಗಲು ಏ ಕದಾಯ್ದಗಿ ಲೈಗಿನ ಸೋಮ್ನೋ ನಾಪ ದುದಗಿದನ ಅಂಗನ್ಬ ಅಯುಕ್ಸಿದ ಕರಿಗಿ ತುಮಿನ ಲೇಪ್ತುನ ಲೈರಿ ಪಿಯುನೆ ಐಗಿ ವಾಹಂಗಿ ಪಾಕುಮ್
3: ಮಪುಕ್ನಿಂಗಿ ಯವಾಬ್ ಫೊಂಗ್ದೋಕ್ಸನಬ ಪಾಂಗಲ್ ಲೈಜದ್ರೆ ನುಪಿ ಮಸಾಸಿ
2: ಕನಾನೋ
3: ಇಮಾಸಿ ಜೈಬೇಮಾ
2: ಲೈಮರೆಂಬಿ
3: ನಸಾಯಿ ಬುಂಗೋಗಿ ಮಖುಟ್ ಮಂಗ್ನ ಸಿನ್ಬಿರಂಬ ಅಹಿಂಗಿ ಲೈನ ಸೋಮ್ನೆ ನಮ್ಮ ಉಯಿಬೇಮಗೆ ನಾಪದ
2: ಕರಿ ಇಮ ಉಯಿಬೇಮ ಹಾಯ್ಬ ಕರಿ ಹಾಯ್ಬ ನವಾ ಹಿನ ಪಾವ್ ಖೋಲದೋ ಲೈಮರೆಂಬಿ ಲೈಮರೆಂಬಿಗಿ ಫಮ್ಜಾವ್ ಫಮ್ಲಾ ನರುರಬ ಥೌಗ ನಾಯ್ ನಾಯ್ ನುಬಿನ
3: ಮರಾಲದುದಿ ಲಂಗ್ಜರುಬ ನಚ್ಚದೆ ಚಮ್ಜರಬಿ ಅಸಿನ
2: ಅದು ಓಯ್ರಬದಿ ಕರಮ್ನ ಮರು ಅದು ಹುನ್ಖ್ರಿಬ ಲಮ್ಲೇಮ್ ಸಿದ
3: ಪಾಪುಯಿನ ಖಂಗ್ಲವ ಸಿಂಗಿ ಮರುದಿ ಹುನೈ ಪಾಪಕ್ತ್ರಿಬಿ ಸಿಂಗಿ ಲಬುಕ್ತ ಥೌರಾಂಗ ಅದು ಲಾಂಗ್ಲುಬಗಿ ಇರಾಂದಿ ನಮ ಓಯ್ಬಿ ಐಗೆ
2: ಲೈಮರೆಂಬಿ
3: ಹೌಜ ಕಾಜರಕ್ಪನ ಲೈಮ ಕೋಲ್ದ ಮಿತಾಜರುದೆ ವಕ್ಕಲ್ಲೌ ಸಿಂಗ್ನ ಮಾಂಗೋಯ್ನರಬ ಅಕ್ಕೇ ಮೋಗ್ತು ಮೋಯ್ನರಬ ಮಿಸಕ್ಪು ಮಧುಮಗ್ನ ಮರಂ ಓಯ್ ಇಸಾಮಗ್ನ ನಾವು ಪೂಜಕ್ಕಿ ಬೈ ಪಾರಿಸು ನಾಮ ವಾತ್ಪ ಮಿಯೋಯ್ ಪೋಕ್ತ ಪೋಕೆ
2: ಇಮ ಒಯ್ಬೇಮಾ
3: ನಾಮ ವಾತ್ಪಗಿ ಮಮ ಓಯ್ರುವನ ನಾಮ ಸೋಯ್ರಬ ಇಸಾಮ ಮುಕ್ ನಾವು ಪೂಜಗದ್ರ ಕಿಜಕ್ಕಿಬನ ನೆಕ್ಚರುಯ್ ಇಸಾಯ್ಗೋಂದ ತಾಂಗ್ಜರಿಬಿ ನೌಜರಿಬಿ ನುಪಿ ಮಸಾಸಿಬು ಲೈತೇಂಬಿಗಿ ಲೈಮರೆಂಬಿಗಿ ಫಿಜೆ ಲೈತೇಂಗ
2: ಲೈತೇಂಬಿರಬ
3: ಇಸಾಮಕ್ಕಿ ಫಂಜಾವದು ಲೈತೇಂಗ ಓಯ್ನನಬ ಪೀಕಿ ಮಂಗೋಂದ ಯಾಥಂ ನುಂಗಿ ಅತಿಥಿಯದುಬು ನೀವು ಮಿಸಾನ್ ಫಜನ ಒಕ್ಸನನಬ
2: ಕರಿ ಲೈಮರೆಂಬಿ ನಸಾಮಗ್ನ ಥೌರಾಂಗ ಅದು ಸಿಲ್ಲಬ
3: ಮಪ್ಪುಗಿ ಯಾಥಂಗ್ ಇನ್ಬದ ಅಯ್ಯೋ ನರಾನ್ ಥೀಜದ್ರಬಿ ನೌಜರಿಬಿ ನುಪಿ ಮಸಾಸಿನ ಇಹುತ್ ಇರೆಂಗ್ ಸಿಂಧುನ ತರಾಮ್ನ ಓಕ್ರೆ ಥುಂಗ್ಲರಿಬ ಮಿ ಥುಂಗದೋ
2: ತರಾಮ್ನ ಓಕ್ರಬ
3: ನಿಂಬ ಕಾಯ್ನ ಹಲನ್ಕ್ರಗ ಮಪ್ಪುಗಿ ಚೈರಾಕ್ ಫಂಗನಿ ಕೀಬನ ಕಥೋಕ್ರೆ ಮಪುನ್ಸಿ ಅಹಿಂಗಮಗಿ
2: ಕಥೋಕ್ರಬ
3: ತೇಲವ ಅಹಿಂಗಮನ ಸಾಂಗ್ಲವ ಮಪುನ್ಸಿ ಅಸಿಬು ಇತ್ತಿನ್ನಹನ್ಕ್ರೆ ಇಮಾಸಿ ದೈವೇ ಮಗಿ ಸೇಲ್ದ
2: ಇತ್ತಿನ್ನಹನ್ಕ್ರಬ
3: ಮಿನಾಯ್ ನೈ ಠಾಂಗೋಯ್ದುನಸು ನಮ ಉಯಿವೆ ಮಗಿ ಸಿಂಗ್ದ ಸಲ್ಲಬಿನಿ ಐಕೋಯ್ಗಿ ಇನಾವ್ ನುಪಿ ಓಯ್ರಬನಿ ಲೋಕ್ಸಿನ್ ವಿಯು ಮಹಾಕುಸು ತರಾಮ್ನ ಇಮಾಸಿ ದೈವೇ ಮಾ ಲಾವು ಇನಾವ್ ಇವೆ ಮಾ ಖುರುಂ ಜೌ ಇಮಾಸಿಜಗಿ ಕುಯಾ ಖಾದ
0: ಮಮಾಸಿ ದೈವೇಮಾ
2: ಹೌಗಲು ಹೌಗಲು ಇಮ ಉಯಿವೇಮಾ ನರಾಯಿ ಭಕ್ತ ತಮ್ಲಂಲಬನೆ ಅದುಮ್ನ ಲಾವ್ ಇನೇಮ್ ಕೊನ್ಬಿಗೆ ಲಾವ್
0: ಮಮಾಸಿ ದೈವೇಮಾ
2: ಮಿಂಗ ಓದೋ ಹೋಂಗ್ಲಗದಬನಿ ಅಸಿದಗಿ ನನಿಂಗ್ ತಮ್ಮನ ಕೌಜರೋ ಐಬು ಇಮಾಸಿ ದೈವೇಮಾ ಹಾಯ್ನ
0: ಇಮಾಸಿ ದೈವೇಮಾ
2: ಇಮ ಉಯಿವೇಮಾ
3: ಐಗಿ ಥೌಗಲ್ ಲೋಯ್ ಸಂಗ್ದಗಿ ನನಿಂಗ್ ತಮ್ಲಬನಿ ನಂಗ್ಸೆ ಇನಾ ಒಯ್ಬೇಮಾ ತಂಫಮ್ ಥೋಕ್ಪ ಅವೋಂಗ ಅವನ್ಗಿ ಥೌರಾಂಗ್ ಲಾಂಗನಿ ನಸೆ ಐನ
2: ಹೊನ್ಬಿರಬನಿ ನನಾವ್ ಅಸೆ ಮನೇಮ್ ಐನಸು ನುಂಗ್ಸೀನ
3: ಇಮಾಸಿ ದೈವೇಮಾ
2: ನಖೋಯ್ ನಚಿನ್ ನನಾವ್.

0: ဖူမငါကိချ앙ဒီယော်ဝေ
1: อืมฮึ
0: အဒုကမစိကိထောက်အစီဟဲလ်ဒီအိုဘထောက်မခလမနီကောမရမ်ဒီနိမိလေကိထောက်စီဗီဂျီတေဘလ်အိုဘမရမ်နာကိုလက်စထရောလယောက်ဒီအမဒီမငွန်ဒလီနိုလီယက်အက်ဆစ်ကောဟိုက်ပတီစီအခွေအိုမီဂါ6ဖက်တီအက်ဆစ်ကိချ앙စီယမ်ဝါငီယော်ဝေဘအဂျာဒ64ကိပါစန်ဒအဒမိုင်းနီယော်ဘဖန်ငီကောအဒုကိမရမ်ဒုနာငါဆိုင်ကိအခွေမီယောဘဟက်ဆန်ဒကန်နဒဘကိုလက်စထရောဘက်ကိုလက်စထရောလဟိုက်တာရေကောLDL cholesterol ko hantha bada mating ampang even mele thau je jaba matam da maram aduna yo ge heart pu phana tham bada mating oi hele mele jaba thau jaba sin ko anan mele thau da vitamin e ekoi hak jang de yam ka na ra ba antioxidant makala si su yam wang ni yawe aduna in hygiene basi mele tha basi yam ka na gani haije bata re ko aduka thau sunga ga jaba ya bata na tana ngasagi agrotourism component ama oiduna hena sel tanbagi yabagi khudong jaba ama su animilei tharaga phangan gani haibagi thazabase ei thamjaning
1: a koi ka hoseki matam da de koi numilei thabase mapham ama da bu hek numilei sat pe hek u bataraga di mi sing se su koi gi animilei marak ta chensil laga photo hek ta namning bagi namning bagi wakhalo na maso du mok phaunari ada hosek ta doctor koi na sum khangjaba matam da any area da mapham ama da adum hek ta lobuki ayda numilei se mache mache mache thana baso dum khe dum thengna jai ado hairi ba thari ba numilei khuding makse masigi maru sing sidagi phangak ba thau sing se adumak marang kaina adumak makhoi dagi phangi ba maru sing sina dum puthok pi ba ngam bra doctor ge knowledge matungina aduma su khasi tang khang jage
0: ha ai jage numilei asi numilei dang sai na su panjak re ko magi thau gi sang si cha da nipu dagi nipu manga gi chang de yawe ba to masi si variety lo ma ti manara roi ko like variety khana bagi matungina ma gi thau yo bugi range so ki tanga dum hentung engine khana bati dum le yoni ba ko adu tanga ni mile thaba si de khoina adum thau shung ba yare any variety thar su ko thau de dum shung ba yare ni adu tanga in hygiening basi ani mile thaba ma tam se thau ga tang shung ba tanga tanga sai gi ornamental purpose ki ko asi agro tourism gi component jo hapsan ba yare asa gi lai sa pa ma tam se da maigi lai sa pa gi ma tam se am sang ba di oi de ko ha ba di tara tara mangani hapta ani chumaina phaning chi chumain sat long anin khale koi nadi kitang satte adu bu lai sapa matam jeta paisa tar me kudong jaba ma sudum lo ho ba yare ko koi lo mi
1: jeng dong sing
0: ying lak pasing dagi adu mai nai jan
1: okay adu ga doctor housek se koi na numit lai tha ba si ma si karam ba matam da tha ba na he na chana ba ge karam mai na tha ga de ge ha ba gi matang da su kha jik tang tham be
0: tham je ge yani numile asi photo insensitive oi ba pambi ama oi ba na ko pambi asi chehi chup pa tha bi ai ಹೈಬದಿ ಕಾಲೆ ನುಬು ಥಾಗೆರಾ ಇಂತಮ ದಾದಬು ಥಾಗೆರಾ ಕೋ ಅದು ಇಂತಮ ದಾದ ಥಾಗೆ ಹೈರಗದಿ ಅಕ್ಟೋಬರ್ ಠಕೈದಗಿ ಹೌರಗ ನವೆಂಬರ್ ಗೆ ಅನಿ ಶುಭ ಚೈವನ್ ಫೌಬನ ಖೈದಗಿ ಜಾನಬೆ ಹೇಲಿ ಕೋ ಅದುಬು ಫೌ ಥಾಬ ಲೋಫಂ ದ ಥಾಗೆ ಹೈರಗದಿ ಖರ ಥೆಂಗ್ನ ಅದುಂ ಫೌ ಲೋಪಲೋಯರಗ ಹೈಬದಿ ಡಿಸೆಂಬರ್ ಗೆ ಅಹಾನ್ ಬ ಥಕೈ ಫೌ ಅದುಂ ಥನೆ ಕೋ ಅದುಗ ನಿಮೆಲೆ ಯಸಿ ಕೋಯ್ ಸಮರ್ ಸ್ಪ್ರಿಂಗ್ ಕೋ ಅಸಿ ಥಾದ ಸುದುಂ ಥಾಬಿ ಯೈ ಅಸಿದ ಥಾಗೆ ಹೈರಗದಿ ಜನವರಿ ಥಾದಗಿ ಫೆಬ್ರವರಿ ಫೌ ದುಂ ಥಾಬ ಯಾರೆ ಕೋ ಸಮರ್ ದ ಕೈದ ಸ್ಪ್ರಿಂಗ್ ದ ಥಾಗಿ ಹೈರಗನ ಕೋ ಅದುಗ ನೋಂಜು ಥಾ ನೋಂ ಯಾಮ್ ಕನ್ಬ ಮತಮ್ ದದಿ ಕೋ ಹೈಬದಿ ಜೂನ್ ಜುಲೈ ಥಾದ ದಿ ಪಾಕ್ ಥಾನ ದಿ ಕೋ ಥಾಬ ಯಾದಿ ಹಬಿನ ದಿ ಥಾಬ ದಿ ಯೈಬ ಕೋ ಅದುಬು ನೋಂ ಕನ್ಬ ಮರಮ್ನ ಗಸಗಿ ಲೈನಾ ದಿ ನಾಗಿ ಚಾಂಗ್ ವಾಂಗ್ ಹನ್ ಬತನ ತನ ಲೈ ಸಾಪ ಮತಮ್ ದ ನೋಂ ಕನ್ನ ಸುಚಿಲ್ಲಬದಿ ಅಚೌಬ ಅಮಾಂಗ್ ಬತು ಅಲ್ಲಿ ಕೋ ಅನೈ ಕೋಯ್ನ ಖಂಜಿನ್ ಗದ ಬಮನ ಥಾಗದೋರಿ ಬ ಲೋಫಮ್ ಅದು ನಿಮಿತ್ ಮಂಗಾನ್ ಫಜನ ಫಂಗ್ ಬ ಒಯ್ಗದೋಬನಿ ಕೋ ಅದುಗ ಲೋಫಮ್ ಅದು ಇಸಿಂಗ್ ತುಂಗದನಬ ಇರಮ್ ನಾ ಲಾ ಫಜನ ಸೆಂಗತ್ ಬಿಗದವನಿ ಕೋ ಅದೆ ನಿಮಿಲೇ ಇಸಿಂಗ್ ತುಂಗ ಚುಕ್ಬಂ ಪಂಜದೆ ಪಂಬಿಸಿನ ಕೋ ಅದುಗೆ ದಮಕ್ತ ಕೋ
1: ನಿಮರು ಐನ ಅತೋಂಗ ಮಫಮ್ ದ ಥಾಗದಬ
0: ಹೋಯ್ ದೇರ ದಮ್ತ ಇಸಿಂಗ್ ದೋಲೈಯಗ ಸು ಯಾಮ್ ತುಂಗಹನ್ ದ ಬೈತಾರೆ ಇಸಿಂಗ್ ಕುಯ್ನ ತುಂಗಚಲ್ಲಗ ಲೈಬ ಕುಟ್ಬ ಲೈದನ ಕೋ ಅದುಗುಂಬದಿ ಬಾಕ್ ಥಾಬಿರನು ಖನ್ಬಿರನು ಬಕ ಕೋ
1: ಹೋಯ್ ಅದುಗ ಡಾಕ್ಟರ್ ಸೆ ನಿಮಿಲೇ ಥಾಬಸೆ ಕರಂಬ ಮತಮ್ ಥಾಗನಿ ಹಬದುಗಿ ಮತಾಂಗ್ದದೆ ಡಾಕ್ಟರ್ ನ ಫೋಂಗ್ಡೋಕ್ ಪಿರೆ ಅದ ಮಖಾತಾನ ಖಂಜನಿಂಗ್ ಬಸೆ ಕುಯ್ನ ನಿಮಿಲೇ ಯಸೆ ಥಾಬ ಮತಮ್ ದ ಐಕ್ವೆಗಿ ಮಸಿದ ಹಾಪ್ಕದಬ ಕೋಗಿ ಹಾರನ ಚಿಂಗ್ಬ ಹೈಬತಾರೆ ಲೈಬಾಕ್ ಲೈಹಾಕ್ ಸೇ ಕರಂಬ ಲೈಬಾಕ್ ಲೈಹಾಕ್ದನ ಹೇನ ಚಾನಗನಿ ಅದುಗ ನುಮಿಲೈಯ ಸೇ ಕೋಗಿ ಥಾನಬ ಹೊತ್ನಬ ಮತಮ್ದನ ಕರಂ ಕರಂ ಮಕಲ್ಗಿ ಅಕೋಗಿ ಲೋ ಪಥಾಪ್ ಸಿಂಗ್ ಲೋಕಟ್ ಪಯಾಬಗೆ ಹಬಗಿ ಮತಾಂಗ್ದ ಸು ಖಸೆಕ್ ತಂಗ್ ಥಂಬೆ
0: ಪನಿ ಥಂಜಗೆ ನುಮಿಲೈಯ ಸಿ ಲೈಬಾಕ್ ಲೈಹಾಕ್ ಮಕಲಯಾಮದ ಥಾಬ ದುಮ್ಯಾಯ್ ಕೋ ಅದುಬು ಲೋಫಮ ಅದು ಹಾರ್ನಿಂಗ್ ಥಿನ ಚೇನ್ಬ ಅಮದಿ ಇಸಿಂಗ್ ತುಂಗನ್ದಬ ಐ ಮಮಾಂಗ್ದ ಸು ಪಂಜಗರೆ ಕೋ ಪೋಲಿಗಿ ಲಮ್ ಒಯ್ನ ತೋಬ ಜಗಾದನ ಹೇನ ಫಬ ಹೇಲೆ
1: ಹೋಯ್
0: aduga lebak ki asin bagi chang ngasagi ph to measure to wekwa 6.5 tagi 8.5 phawda nimelai na ningthina dum hoba ngame ko adiki ekhina lofum adu ekhina nimelai thadringe ida ahum lak mari rakti dum khuidok.

ಆಕಾಶವಾಣಿ ಇಂಫಾಲ್ ಹೌಸಿಂಗ್ ನುಮಿದಾಂಗಿ ಪುಂಗ್ ತರೆತ್ ಮಖಾಯ್ ತಾರಕ್ಪಗ ಲೋಯ್ನನ ಮಿಕು ಖರಗಿ ಮತುಂಗ್ದ ಮಣಿಪುರಿದ ಪಾವ್ ತಾಬಿರಸಿ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ಮುಂಫಮ್ ಅಸಿದ ಪುಜರಗ್ಲಿ. ಎಸ್ ಎಂ ಎಸ್ ಅಮದಿ ಪೋಸ್ಟ್ ಕಾರ್ಡ್ಗೆ ಖುತಾಂಗ್ದ ಮಯಾಮ್ನ ತಾವಿನಿಂಗ್ದುನ ಖನ್ಬಿರಕ್ಪ ಮಣಿಪುರಿ ಫಿಲ್ಮ್ ಸೈ ಥರಮ್ ಸಿಗಿದಮಗ್ ಐಕೊಯಿ ಥಮ್ಜರಿಬ ಮೊಬೈಲ್ ನಂಬರ್ 9863102016 ಹಾಯಿರಿಬ ನಂಬರ್ ಅಸಿದ ಎಸ್ ಎಂ ಎಸ್ ಥಾವಿರಕ್ನಬ ನಿಂಗ್ಸಿಂಗ್ಜರಿ.